ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948ನೇ ಶಕವರ್ಷ ಆಷಾಢ ಮಾಸದ 16ನೇ ದಿನ, ಅಂದರೆ 2026ನೆಯ ಇಸವಿ ಜುಲೈ ತಿಂಗಳ 7ನೇ ತಾರೀಖು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:49. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ನವದೆಹಲಿಯ ಕೆಂಪುಕೋಟೆಯ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗಾಗಿ 300 ಹೆಚ್ಚು ವಿಶೇಷ ರೈಲುಗಳನ್ನು ಓಡಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನಿನ್ನೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತಂತೆ ಸಮಗ್ರ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಇಂದಿನಿಂದ ಇದೇ 11 ಘಟ್ಟ ಪ್ರದೇಶದ ಒಂದೆರಡು ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಭಾರತ ಸರ್ಕಾರದ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಧೀನದಲ್ಲಿರುವ ಚಿತ್ರದುರ್ಗದ ನಿಯಲಿಟ್ ವಿಸ್ತರಣಾ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳ ಭರ್ತಿಗಾಗಿ ಇದೇ 21 ನೇರ ಸಂದರ್ಶನ ನಡೆಯಲಿದೆ. ಆಸಕ್ತರು ಅಂದು ಬೆಳಿಗ್ಗೆ 9 ಹಳೆ ಬೆಂಗಳೂರು ರಸ್ತೆಯ ಜಿಟಿಟಿಸಿ ಕಟ್ಟಡದಲ್ಲಿರುವ ನಿಯಲಿಟ್ ಕೇಂದ್ರದಲ್ಲಿ ನಡೆಯುವ ಸಂದರ್ಶನಕ್ಕೆ ಹಾಜರಾಗಬಹುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಿಗ್ಗೆ 7

ಆತ್ಮೀಯ ಕೇಳುಗರೆ, ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳು ಹೀಗಿವೆ. ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಉಪಾಸನೆ, ನಾದ ಉಪಾಸನೆ ಕಾರ್ಯಕ್ರಮದಲ್ಲಿ 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, ಚಿತ್ರಗೀತೆಗಳು ಇಂದಿನ ಶುಭೋದಯ ಕರ್ನಾಟಕದಲ್ಲಿ. 9:00 ಕೇಳಿ ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ, ಸುಮಧುರವಾದಂತಹ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕೇಳಿ ಕರೆಗೊಂದು ಹಾಡು ಕಾರ್ಯಕ್ರಮ. ನಿಮ್ಮ ಕರೆ ನಮಗೆ, ನಮ್ಮ ಹಾಡು ನಿಮಗೆ. ಒಂದು:02 ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತೆ. 1:20 ಈ ದಿನದ ಗೇಮ್ ಶೋನಲ್ಲಿ ಮಂಗಳವಾರದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇರಲಿದೆ. 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ. 2:40 ಒಂದೇ ಚಿತ್ರದ ಗೀತೆಗಳ ಗೀತಗುಚ್ಛ, ಚಿತ್ರತಾನ. 3:00 ಹಿಂದಿಯಲ್ಲಿ ಕಾರ್ಯಕ್ರಮಗಳು, ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ನೀವು ಆಲಿಸಬಹುದು. ಇನ್ನು 4:00 ಕೇಳಿ ಪರಿಮಳ. 5:02 ಸಂಜೆಯ ಪ್ರಸಾರದಲ್ಲಿ ಮೊದಲಿಗೆ ಕಾರ್ಯಕ್ರಮ ವಿವರಣೆ ಇರುತ್ತೆ. 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ. 5:40 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರುತ್ತೆ. ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆನಂತರ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ ಮೂಡಿಬರುವ ಸಮಯ 6:02. 6:55 ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಇರುತ್ತೆ. 7:02 ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 7:22 ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೀವು ಕೇಳ್ತೀರಿ. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ, ಕರೆಯನ್ನು ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿ ನೀವು ಆನಂದಿಸಬಹುದು. ಇನ್ನು 9:15 ಹಿಂದಿ ಮೆಲೋಡಿಯೀಸ್, ಸುಮಧುರವಾದ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ. 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

ಭಕ್ತಿಯ ನಾದದಿಂದ ಭಗವಂತನನ್ನ ಉಪಾಸಿಸುವ ಕಾರ್ಯಕ್ರಮ ನಾದೋಪಾಸನೆ. ಕೇಳುಗರೆಲ್ಲರಿಗೂ ಮುಂಜಾನೆಯ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ.

ವಿಘ್ನ ವಿನಾಶಕ ಗಣಪ, ಎಲ್ಲರಿಗೂ ಕೂಡ ಪ್ರಿಯವಾದಂತಹ ದೇವತೆ. ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಪೂಜೆಗಳಲ್ಲೂ ಮೊದಲ ಆದ್ಯತೆ ಗಣಪನ ಪೂಜೆಗೆ. ವಿದ್ಯಾರ್ಥಿಗಳ ನೆಚ್ಚಿನ ದೈವ, ಸದಾವರನ್ನು ಅನುಗ್ರಹಿಸುವಂತಹ ದೈವ ಗಣಪ, ಸಿದ್ಧಿ ಬುದ್ಧಿಯನ್ನು ಪ್ರಸಾದಿಸುವಂತಹ ಎಲ್ಲರ ಪ್ರಿಯನಾದ ಗಣಪತಿಗೆ ವಂದಿಸುತ್ತಾ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕೇಳಿ ಪ್ರವೀಣ್ ಗೋಡ್ಖಿಂಡಿಯವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಭಕ್ತಿಗೀತೆ. ಪ್ರತಿ ಭಂಕುರ ಅವರ ರಚನೆಯ ಭಕ್ತಿಗೀತೆ ಇದು.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಪುರಂದರದಾಸರ ಕೀರ್ತನೆಯನ್ನ ಹಾಡಿದವರು ಎಂ ಬಾಲಮುರಳಿ ಕೃಷ್ಣ. ಆರು ಗಂಟೆ 6:48 ಮುಂಜಾನೆಯ ಸಮಯದಲ್ಲಿ ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಟಿ ಉದಯಶಂಕರ್ ವಿರಚಿತ ಭಕ್ತಿ ರಚನೆ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ಮುಂಜಾನೆಯ ಸಮಯ ಭಗವಂತನ ಪ್ರಾರ್ಥನೆಯೊಂದಿಗೆ ಸಾಗ್ತಾ ಇದೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮುಂದಿನ ಭಕ್ತಿ ರಚನೆಯ ರಚನಾಕಾರರು ಪುರಂದರದಾಸರು. ಇವರ ಕೀರ್ತನೆಯನ್ನ ಹಾಡಿದ್ದಾರೆ ವಿದ್ಯಾಭೂಷಣರು.

ನಡನುಡಿ. ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

6:32:25. ಇನ್ನು ಮುಂದೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು. ಸಾಮಾನ್ಯವಾಗಿ ಕಷ್ಟ ಬರಲಿ ಸುಖ ಬರಲಿ ಮೊದಲು ನಾವು ಮಾಡೋದು ಅಂತ ಹೇಳಿದ್ರೆ ದೇವರನ್ನ ನೆನೆಯೋದು. ಸುಖ ಬಂದಾಗ ಸಂತೋಷವಾದಾಗ ನಾವು ದೇವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ದುಃಖ ಆದಾಗ ನೋವಾದಾಗ ದೇವರ ಮುಂದೆ ನಿಂತ್ಕೊಂಡು ಕಾಪಾಡು ತಂದೆ, ಈ ಕಷ್ಟದಿಂದ ನನ್ನನ್ನು ಹೊರಗಡೆ ಕರ್ಕೊಂಡು ಬಾ, ಈ ಕಷ್ಟಗಳನ್ನೆಲ್ಲ ಪರಿಹರಿಸು ಅಂತ ಹೇಳಿ ಬೇಡ್ಕೋತೀವಿ. ಆದರೆ ಯಾರು ಕೂಡ ದೇವರನ್ನು ನೇರ

ಹೇಳುವಂತಹ ಆಸೆ ಎಲ್ಲರಿಗೂ ಸಹ ಇದ್ದೇ ಇರುತ್ತೆ. ಹಾಗಾದರೆ ದೇವರನ್ನು ನಾವು ಕಾಣೋದು ಹೇಗೆ? ಆ ಭಗವಂತನ ಒಂದು ನೇರವಾದಂತಹ ನೋಡುವಿಕೆಯನ್ನು ನಾವು ಹೇಗೆ ಮಾಡಬಹುದು? ಭಗವಂತನನ್ನು ಹೇಗೆಲ್ಲ ಕಾಣಬಹುದು? ಖಂಡಿತವಾಗಿಯೂ ತುಂಬ ಕಷ್ಟ ಅಂತ ಹೇಳಿ ಎಲ್ಲರಿಗೂ ಅನಿಸುತ್ತೆ ಅಲ್ವಾ? ಆದರೆ ಭಗವಂತನನ್ನು ಕಾಣುವ ಪರಿ ಹೇಗಿದೆ ಅಂತ ಹೇಳಿ ಈ ಒಂದು ಗೀತೆಯ ನಂತರ ಮಾತನಾಡೋಣ. ಈಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಭಕ್ತ ಕುಂಬಾರ ಚಿತ್ರದ ಹಾಡು. ಈ ಗೀತೆ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಧ್ವನಿಯಲ್ಲಿ ರಾಗ ಸಂಯೋಜನೆಯಲ್ಲಿದೆ.

ದೇವರನ್ನ ನಾವು ಕಾಣೋದು ಹೇಗೆ? ನೇರವಾಗಿ ಅವನ ದರ್ಶನ ಭಾಗ್ಯ ನಮಗೆ ಸಿಗತ್ತಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವೇ ಕಂಡುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಭಕ್ತಿ ಹೇಗಿರುತ್ತೋ ಭಗವಂತ ಕೂಡ ಅದೇ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾನಂತೆ. ಇನ್ನು ಸಾಮಾನ್ಯವಾಗಿ ಹೇಳೋದಾದರೆ ಹೇಗೆ ನಾವು ಗಾಳಿಯನ್ನು ಅನುಭವಿಸ್ತೀವಿ, ಆದರೆ ಗಾಳಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಭಗವಂತನ ಉಪಸ್ಥಿತಿಯು ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳಿ ಹೇಳಲಾಗತ್ತೆ. ದೇವರು ಹೃದಯದ ಮಾತನ್ನು ಅರ್ಥ ಮಾಡ್ಕೊಳ್ತಾನಂತೆ. ಹಾಗಾಗಿ ಯಾವುದೇ

ಸ್ವಾರ್ಥ ಇಲ್ಲದೆ ಪ್ರಾಮಾಣಿಕವಾಗಿ ನಾವು ದೇವರನ್ನ ಪ್ರಾರ್ಥಿಸಿದಾಗ ದೇವರು ಖಂಡಿತವಾಗಿಯೂ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಆ ಅನುಭವ ಎಲ್ರಿಗೂ ಕೂಡ ಆಗಿರುತ್ತೆ. ಯಾವ ರೀತಿಯ ಅನುಭವ? ದೇವರು ಇದ್ದಾನೆ, ನಮ್ಮ ಜೊತೆನೆ ಇದ್ದಾನೆ, ನಮಗೆ ಕಾಣಿಸ್ತಾ ಇದ್ದಾನೆ ಅನ್ನುವಂತಹ ಅನುಭವ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಅನುಭವದ ರೂಪದಲ್ಲಿ, ಕೆಲವೊಮ್ಮೆ ಒಳ್ಳೆಯ ವ್ಯಕ್ತಿಯ ರೂಪದಲ್ಲಿ, ಮತ್ತೆ ಕೆಲವೊಮ್ಮೆ ನಮ್ಮ ಒಳಗೆ ಉದ್ಭವಿಸುವಂತಹ ಶಾಂತಿಯ ರೂಪದಲ್ಲಿ ಅವನು ತನ್ನ ಇರುವಿಕೆಯನ್ನು ಪ್ರಸ್ತುತಪಡಿಸ್ತಾನಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗೋ ತುಂಬ ಕಷ್ಟದಲ್ಲಿರ್ತೀವಿ, ಅಂಥ ಸಮಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡುವಂಥದ್ದು, ಅವನಲ್ಲೇ ನಾವು ಭಗವಂತನನ್ನು ಕಾಣುವಂಥದ್ದು. ಹಾಗೆ ಮನಸ್ಸೆಲ್ಲ ಅಶಾಂತಿ ತುಂಬಿರುತ್ತೆ, ಆಗ ನಮ್ಮ ಮನಸ್ಸಿನೊಳಗೆ ಮೂಡುವಂತಹ ಶಾಂತಿ ಇದೆಯಲ್ಲ, ಆ ರೂಪದಲ್ಲಿ ಭಗವಂತ ನಾನಿದ್ದೀನಿ ಅಂತ ಹೇಳಿ ಹೇಳ್ತಾನಂತೆ. ಅದೇ ರೀತಿ ನಮಗೆ ಆಗುವಂತಹ ಒಳ್ಳೆಯ ಅನುಭವಗಳ ಮೂಲಕವೂ ಸಹ ಭಗವಂತ ತನ್ನ ಪ್ರಸ್ತುತತೆಯನ್ನು ನಿರೂಪಿಸ್ತಾನಂತೆ. ಹೌದಲ್ವಾ? ಇದೇ ರೀತಿ ನಾವು ಭಗವಂತನ ಇರುವಿಕೆಯನ್ನು ಪ್ರತಿನಿತ್ಯವೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಕಾಣ್ತಾ ಇರೋದು. ನಮ್ಮ ಮನಸ್ಸು ನಿಸ್ವಾರ್ಥದಿಂದ, ಪ್ರಾಮಾಣಿಕತೆಯಿಂದ ನಡೆದುಕೊಂಡಾಗ ಭಗವಂತ ನಮ್ಮ ಜೊತೆಯಲ್ಲೇ ಇರ್ತಾನೆ ಅನ್ನುವಂಥದ್ದು ಖಂಡಿತವಾಗಿಯೂ ಸತ್ಯ.

ಋಣಮುಕ್ತಳು ಚಿತ್ರದ ಭಕ್ತಿ ರಚನೆ ವಿಜಯನಾರಸಿಂಹ ಅವರದಾಗಿತ್ತು. ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆಯಲ್ಲಿ ಹಾಡಿದವರು ವಾಣಿ ಜೈರಾಮ್. ದೇವರ ಇರುವಿಕೆಯನ್ನ ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಒಂದು ಸರಳವಾದ ಮಾರ್ಗ ಹಾಗೆ ಮುಖ್ಯವಾದ ಅಸ್ತ್ರ ಅಂತ ಹೇಳಿದ್ರೆ ಧ್ಯಾನ. ಧ್ಯಾನ ಒಬ್ಬ ವ್ಯಕ್ತಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನೀಡುತ್ತೆ. ಮನಸ್ಸು ಮೌನವಾಗಿದ್ದಾಗ ಆತ್ಮದ ಧ್ವನಿ ಕೇಳಿಸುತ್ತಂತೆ. ಹಾಗೆಯೇ ಆತ್ಮ ಇರುವಲ್ಲಿ ದೇವರು ಇರ್ತಾನೆ ಅಂತ ಹೇಳಲಾಗತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಕಂಡಿರುವಂಥದ್ದು, ನಮ್ಮ ಕಾಲು ಯಾರಿಗಾದರೂ ತಾಕ್ದಾಗ ಅವರಿಗೆ ನಾವು ನಮಸ್ಕಾರ ಮಾಡ್ಕೊಳ್ತೀವಿ. ಆಗ ನಾವೆಲ್ಲ ಚಿಕ್ಕವರಿದ್ದಾಗ ಕೇಳ್ತಾ ಇದ್ದದ್ದು ಯಾಕೆ ಹಾಗೆ ಮಾಡಬೇಕು ಅಂತ ಹೇಳಿ, ಆಗ ದೊಡ್ಡವರು ನೀಡ್ತಾ ಇದ್ದಂತಹ ಉತ್ತರ, ನಾವು ನಮಸ್ಕಾರ ಮಾಡೋದು ಅವರಿಗಲ್ಲ, ಅವರಲ್ಲಿರುವ ಆತ್ಮ. ಆತ್ಮ ಅಂತ ಹೇಳಿದ್ರೆ ಭಗವಂತ. ಹಾಗಾಗಿ ಭಗವಂತನಿಗೆ ಅಗೌರವ ತೋರಿಸೋದು ಸಲ್ಲದು. ನಾವು ಮಾಡುವ ನಮಸ್ಕಾರ ಭಗವಂತನಿಗೆ, ಆತ್ಮದಲ್ಲಿ ಇರುವಂತಹ ಭಗವಂತನಿಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆತ್ಮದಲ್ಲಿ, ಆತ್ಮ ಇರುವಲ್ಲಿ ದೇವರು ಇರ್ತಾನಂತೆ. ನಾವು ಇತರರಿಗೆ ಯಾವುದೇ ಒಂದು ಸೇವೆನ ಸಲ್ಲಿಸಿದಾಗ, ಅದು ಮನುಷ್ಯ ಆಗಿರಬಹುದು ಅಥವಾ ಪ್ರಾಣಿಯಾಗಿರಬಹುದು ಅಥವಾ ಪ್ರಕೃತಿಯಾಗಿರಬಹುದು, ಹಾಗೆಲ್ಲ ದೇವರು ಆ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನಂತೆ. ಹಾಗೆಯೇ ನಿಜವಾದ ಸಂತರು ಹಾಗೆ ಗುರುಗಳು ನಮ್ಮನ್ನು ದೇವರ ಕಡೆ ಕರೆದೊಯ್ಯುವಂತಹ ನಿಜವಾದ ಕನ್ನಡಿಗಳು ಅಂತ ಹೇಳಿ ಹೇಳಲಾಗುತ್ತೆ. ಅಂದರೆ ನಮ್ಮ ಮಾರ್ಗದರ್ಶಕರು. ಈಗ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೈಡ್ ಬೇಕಲ್ವಾ? ಅದೇ ರೀತಿ ಭಗವಂತನನ್ನು ತೋರಿಸುವಂತಹ, ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತಹ ಸಮಯದಲ್ಲಿ ನಮಗೆ ಗೈಡ್ಗಳ ಹಾಗೆ ನಮ್ಮ ಜೊತೆಯಾಗ್ತಾರೆ ನಿಜವಾದ ಸಂತರು, ಹಾಗೆ ನಮ್ಮನ್ನು ತಿದ್ದಿ ತೀಡುವಂತಹ ಗುರುಗಳು. ನಿಜವಾದ ಸಾಧು ಸಂತರ ಪಂಡಿತರ ಸಹವಾಸದಲ್ಲಿ ಇರೋ ಮೂಲಕ ದೇವರ ಇರುವಿಕೆಯನ್ನು ನಾವು ಅನುಭವಿಸಬಹುದು ಅಂತ ಹೇಳಲಾಗತ್ತೆ.

ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರಕ್ಕಾಗಿ ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಹಾಡಿದವರು ಎಸ್ ಜಾನಕಿಯವರು. ಇದೇ ಪುರಂದರದಾಸರ ಕೀರ್ತನೆ ಇನ್ನು ಮುಂದೆ ಸಿ ಎನ್ ಪಾಂಡುರಂಗರಾವ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬರುತ್ತೆ. ಎಂ ಬಾಲ ಮುರಳೀಕೃಷ್ಣ ಅವರ ಧ್ವನಿಯಲ್ಲಿ ಶ್ರೀ ಪುರಂದರದಾಸರು ಚಿತ್ರಕ್ಕಾಗಿ. ಅದಕ್ಕೂ ಮೊದಲು ಭಗವಂತನ ಇರುವಿಕೆಯ ಬಗ್ಗೆ, ಅವನನ್ನು ಕಾಣುವ ಬಗ್ಗೆ ಹೇಗೆ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ದೇವರನ್ನು ಎಲ್ಲಿಯೂ ಕೂಡ ನಾವು ಹೊರಗಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ದೇವರು ಸದಾ ನಮ್ಮ ಆತ್ಮದಲ್ಲಿಯೇ ನೆಲೆಸಿರ್ತಾನೆ ಅನ್ನುವಂಥದ್ದು. ಯಾವ್ಯಾವುದೋ ಕೆಟ್ಟ ಕೆಲಸವನ್ನು ಮಾಡಿ ನಂತರ ದೇವರ ಗುಡಿಗೆ ಹೋಗಿ ಪಶ್ಚಾತ್ತಾಪದಿಂದ, ಹಾಗೆಯೇ ತಪ್ಪು ಕಾಣಿಕೆ ಅಂತ ಹೇಳಿ ದೇವರಿಗೆ ಹರಕೆಯನ್ನು, ಹಾಗೆ ದೇವರಿಗೆ ಕಾಣಿಕೆಗಳನ್ನು ಸಲ್ಲಿಸೋದು ಎಂದಿಗೂ ಕೂಡ ಭಗವಂತ ಮೆಚ್ಚುವಂಥದ್ದು ಅಲ್ವಂತೆ. ನಮ್ಮ ಆತ್ಮದಲ್ಲಿಯೇ ಅವನು ಸದಾ ನೆಲೆಸಿರೋದ್ರಿಂದ ಅವನು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಅವಲೋಕನವನ್ನು ಮಾಡ್ತಾನಂತೆ ಭಗವಂತ. ಹಾಗಾಗಿಯೇ ನಾವು ಮಾಡುವಂತಹ ಕೆಲಸ ಪ್ರಾಮಾಣಿಕವಾಗಿದ್ದರೆ, ಹಾಗೆ ಒಳ್ಳೆಯದಾಗಿದ್ದರೆ ಭಗವಂತ ಮೆಚ್ಚಿ ಸದಾ ನಮ್ಮ ಜೊತೆಗೇನೆ ಇರ್ತಾನಂತೆ. ನಾವು ಕೆಟ್ಟ ಕೆಲಸವನ್ನು ಮಾಡಿದಾಗ ಭಗವಂತ ನಮ್ಮಲ್ಲಿರದೆ ದೂರ ಹೊರಟೋಗ್ತಾನಂತೆ. ಹಾಗಾಗಿ ಭಗವಂತನ ಇರುವಿಕೆಯನ್ನು ನಾವು ಅನುಭವಿಸಬೇಕು, ಭಗವಂತನನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡು ಸತ್ಯವಾದ, ನಿಷ್ಠೆಯಾದ, ಹಾಗೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕಾಗತ್ತೆ. ಆಗ ಮಾತ್ರ ಭಗವಂತನ ದರ್ಶನವನ್ನು ಪ್ರತಿದಿನವೂ ನಮ್ಮಲ್ಲಿ ನಾವು ಕಾಣೋಕ್ಕೆ ಸಾಧ್ಯ. ಆತ್ಮವನ್ನು ಆಳವಾಗಿ ನೋಡಿದಾಗ ಮಾತ್ರ ದೇವರ ಅನುಭೂತಿಯನ್ನು ಅನುಭವಿಸಬಹುದು ಅಂತ ಹೇಳಿ ಹೇಳಲಾಗತ್ತೆ. ಹಾಗಾಗಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೇಳೋ ಬದಲು ನಮ್ಮಲ್ಲಿರುವ ಭಗವಂತನನ್ನು, ನಮ್ಮ ಆತ್ಮದಲ್ಲಿಯೇ ಇರುವಂತಹ ಭಗವಂತನನ್ನು ನಾವು ಸಂತೃಪ್ತಗೊಳಿಸಬೇಕು. ಆಗಷ್ಟೇ ನಾವು ಭಗವಂತನನ್ನು ಸದಾ ನಮ್ಮ ಜೊತೆ ಇದ್ಕೊಂಡು ನಾವು ಅವನನ್ನು ಸದಾ ಕಾಣ್ತಾ ಇರೋದಕ್ಕೆ ಸಾಧ್ಯ, ಅವನ ಸಾಂಗತ್ಯವನ್ನು ಸದಾ ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈಗ ಪುರಂದರದಾಸರ ಈ ಕೀರ್ತನೆ ಶ್ರೀ ಪುರಂದರದಾಸರು ಚಿತ್ರದಿಂದ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ದೇವರು ಎಲ್ಲ ಕಡೆಯೂ ಇರೋದಕ್ಕೆ ಸಾಧ್ಯ ಇಲ್ವಂತೆ, ಅದಕ್ಕಾಗಿ ಅಮ್ಮನನ್ನ ಸೃಷ್ಟಿ ಮಾಡಿದನಂತೆ. ಎಷ್ಟು ಚಂದದ ವಾಕ್ಯ ಅಲ್ವಾ? ಪ್ರತ್ಯಕ್ಷವಾಗಿ ಪ್ರತಿನಿತ್ಯವೂ ನಮಗೆ ಕಾಣುವಂತಹ ದೇವತೆ ಅಂತ ಹೇಳಿದ್ರೆ ಅಮ್ಮ

ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿದ್ದಂತಹ ಕರುಳಿನ ಕರೆ ಚಿತ್ರದ ಈ ಭಾವಪೂರ್ಣ ಗೀತೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಪ್ರೀತಿಯ ಧನ್ಯವಾದಗಳು. ಸಮಯ 7:35 ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ ಎರಡು ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಟಿಆರ್ಐ ಬಲವರ್ಧನೆ ಕುರಿತಾದ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011ಕ್ಕೆ ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಅನ್ನು ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಗಡಿ ರಸ್ತೆಗಳ ಸಂಸ್ಥೆ BRO ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ CBI ನಿನ್ನೆ ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಸೂಡಾನ್ನಲ್ಲಿ ಮುಂದುವರೆದಿರುವ ಭೀಕರ ಯುದ್ದದ ಪರಿಣಾಮವಾಗಿ ಕಳೆದ 6 ತಿಂಗಳಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನಿಸೆಫ್ ತಿಳಿಸಿದೆ. ಇದರಲ್ಲಿ 60%ರಷ್ಟು ಸಾವು ನೋವುಗಳು ಡ್ರೋನ್ ದಾಳಿಗಳಿಂದಲೇ ಸಂಭವಿಸಿದೆ ಎಂದು ತಿಳಿಸಲಾಗಿದೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಕಾರಣ ವಿಭಾಗವಾರು ಬರಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿ ಇಂದು ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ 35%ರಷ್ಟು ಮಳೆ ಕೊರತೆಯಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಗಳು ಸಭೆ ನಡೆಸಲಿದ್ದಾರೆ. ಫಿಫಾ ವಿಶ್ವಕಪ್ನ ಮಹತ್ವದ 16ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ಪೋರ್ಚುಗಲ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದೆ. 91ನೇ ನಿಮಿಷದಲ್ಲಿ ಮಿಕೆಲ್ ಮರಿನು ಗಳಿಸಿದ ಏಕೈಕ ಗೋಲು ಸ್ಪೇನ್ಗೆ ಅದ್ಭುತ ಜಯ ತಂದುಕೊಟ್ಟಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
4: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರಿ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
5: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಿಗಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಿಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF, SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
3: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು ಶೇಕಡ 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ

0: ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ದಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ದಿ ಕುರಿತ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ದಿ ನಿಗಮ, ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ದಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು

0: ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಬಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ.
1: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ. ಕುಮಾರ ವೆಂಕಣ್ಣ ಇವರಿಗೆ ಶಿವರಾಮ ಕಾರಂತರೇ ಸ್ಫೂರ್ತಿ. ಯಕ್ಷಗಾನ ನಿಪುಣ, ಮದ್ದಳೆ ತಯಾರಕರ ಪರಂಪರೆ. ಮೈಸೂರು ಶೈಲಿ ನೃತ್ಯವನ್ನ ಕಲಿತರು, ಜನಪದ ಅಭ್ಯಾಸ ಮಾಡಿದರು, ಪತ್ರಿಕಾ ವೃತ್ತಿ ಮಾಡಿದರು, ಕಾದಂಬರಿಗಳನ್ನು ಬರೆದರು, ಮಕ್ಕಳ ಪುಸ್ತಕಗಳನ್ನು ಬರೆದರು, ಸಂಘಟನೆ ಮಾಡಿದರು, ಕಲಾ ವಿಮರ್ಶಕರು, ಕಾರ್ಮಿಕರ ಪರವಾಗಿ ಚಳುವಳಿಗಳನ್ನು ಮಾಡಿದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಸಂಸ್ಕೃತಿ ಕಂಡ ಧೀಮಂತ ವ್ಯಕ್ತಿತ್ವ ಕುಮಾರ ವೆಂಕಣ್ಣ. ವೆಂಕಟರಾವ್ ಕೊಯಿಲೂರ್ಕರ್ ಅವರ ಮೂಲ ನಾಮ, ಕುಮಾರ ವೆಂಕಣ್ಣ ಅವರ ಕಾವ್ಯ ನಾಮ. ಅವರಿಗೆ 70 ವರ್ಷ ತುಂಬಿದಾಗ ಆಕಾಶವಾಣಿ ನಡೆಸಿದ ಸಂದರ್ಶನ.
3: ನನ್ನ ದೃಷ್ಟಿಯಿಂದ ಮತ್ತು ನನ್ನ ಸಾಧನೆಯ ಸಮೀಕ್ಷೆಯಿಂದ ನನಗೆ ಕಂಡುಬರೋದಿಷ್ಟೇ, ಪ್ರಗತಿಶೀಲ ಚಳವಳಿಯ ಪ್ರಕೋಪಕ್ಕೆ ಹೋಗಿ ಅದು ಎಲ್ಲ ಸಾಹಿತಿಗಳನ್ನು ಬಡಿದು ಎಬ್ಬಿಸದಿದ್ದರೆ ಕನ್ನಡ ಚಳವಳಿ ಆರಂಭವಾಗ್ತಾ ಇರಲಿಲ್ಲ, ಕರ್ನಾಟಕ ಏಕೀಕರಣಕ್ಕೆ ನಮ್ಮ ಜನ ಹೋರಾಡುತ್ತಲೂ ಇರಲಿಲ್ಲ. ಜನ ಎಲ್ಲರೂ ಇದು ಏನಿದು, ಏನು ಕತೆ, ಸಾಹಿತ್ಯ ಅಂದ್ರೇನು, ಕನ್ನಡ ಅಂದ್ರೇನು, ಏಕೀಕರಣ

0: ಕಾರಣ ಯಾಕೆ ಬೇಕು, ಅದು ಏಕೆ ಅಗತ್ಯ ಅನ್ನೋ ವಿಚಾರವನ್ನು ಮಾಡೋದಕ್ಕೆ ಹತ್ತಿದ್ದರಿಂದ ನಾಡಿನ ಮೂಲೆ ಮೂಲೆಗೂ ಕನ್ನಡದ ಕಹಳೆಯ ಧ್ವನಿ ಕೇಳಿಸಿತು. ಹಾಗೆ ಜನ ಜಾಗೃತಿ ಉಂಟಾಯಿತು. ಓ, ನಾವು ನಮ್ಮ ಕನ್ನಡಿಗರು, ನಮಗೂ ಒಂದು ನಾಡಿ ಇದೆ, ನಮಗೂ ಒಂದು ಹೋರಾಟ ಮಾಡಬೇಕು, ನಾವು ಒಂದು ಸ್ವತಂತ್ರವಾದ ಭಾವನೆಯಿಂದ ನಮ್ಮ ಸಾಹಿತ್ಯ ಸಂಸ್ಕೃತಿ ಕೃತಿಗಳನ್ನು ನಡೆಸಬೇಕು ಅನ್ನೋ ಭಾವನೆ ಜನರಲ್ಲಿ ಮೊಳಗಿತು. ಜನ ಬದುಕಲಿ ಅನ್ನೋ ಒಂದು ಭಾವನೆಯಿಂದ ನಾವು ಹೊರಟಾಗ ಆ ಜನರಲ್ಲಿ ದುಡಿಯುವ ಜನ ಅನ್ನೋದನ್ನು ಎತ್ತಿಕೊಳ್ತೇವೆ. ಯಾರು ದುಡಿಯುತ್ತಾರೆ ಅವರನ್ನೇ ನಾವು ಜನ ಅಂತ ತಿಳ್ಕೊಂಡದ್ದು. ಈ ರೀತಿ ನಮ್ಮ ಜನ ಜನರಾಗಿ ಬದುಕಲಿ ಅಂತ ಹೋರಾಟ ಮಾಡುವಾಗ ರೈತರು, ಕಾರ್ಮಿಕರು, ಶ್ರಮಜೀವಿಗಳು ಎಲ್ಲರನ್ನು, ಕೆಲಸ ಮಾಡುವಂಥವರನ್ನು, ದೀನ ದಲಿತರು, ಅಂಗವಿಕಲರು ಎಲ್ಲರನ್ನೂ ನಾವು ಸೇರಿಸಿಕೊಳ್ತೇವೆ. ಮಹಾಜನ ಸಮುದಾಯ, ಬಹುಸಂಖ್ಯಾ ಜನಗಳನ್ನು ನಾವು ಲೆಕ್ಕ ಹಾಕ್ಕೊಳ್ತೇವೆ. ಈ ಎಲ್ಲರ ಬದುಕಿಗೆ ಏನು ದಾರಿ, ಈ ಬದುಕು ಉತ್ತಮವಾಗುವುದು ಹೇಗೆ, ಈ ಒಂದು ಒಬ್ಬ ಮೇಲೆ ಒಬ್ಬ ಕೆಳಗೆ ಇರೋದು ಹೇಗೆ, ಅರಸ ಆಳು ಎಂಬ ಈ ಅಂತರವನ್ನು ತೊಲಗಿಸುವುದು ಹೇಗೆ, ಇದನ್ನು ನಾವು ಚಿಂತಿಸಿದಾಗ ಜನ ಅರ್ಥ ಮಾಡಿಕೊಂಡ್ರು. ಓಹೋ, ನಾವು ಕೆಲವರೇ ಅರಸರಾಗಿರೋದು, ಎಲ್ಲರೂ ಅರಸರು ಆಗೋದಕ್ಕೆ ಆಗೋದಿಲ್ಲ, ನಾವು ಅರಸರಾದದ್ದಿದ್ದರೂ ಮನುಷ್ಯರಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಜನ ಜಾಗೃತಿ ಮೂಡಿತು. ಜಾಗೃತಿ ಮೂಡಿಸಿ ಎಚ್ಚರಿಸಿ ಅಂತ ಒಂದು ನಗಾರಿಯಾಗಿ ನಾವು ಪ್ರಗತಿಶೀಲ ಚಳುವಳಿಯನ್ನು ಮಾಡಿದೆವು. ಅದು ನಮ್ಮ ಜನವನ್ನು ಜಾಗೃತಿಗೊಳಿಸಿತು. ಆ ಚಳುವಳಿಯಿಂದ ಕನ್ನಡದ ಜಾಗೃತಿಯೂ ಆಯಿತು, ಏಕೀಕರಣದ ಹೋರಾಟವೂ ಆಯಿತು. ಹೀಗೆ ನಾನಾಮುಖವಾಗಿ ಬಂತು. ಆದರೆ ಆ ಒಂದು ಹೊಡೆದೆಬ್ಬಿಸುವಂತಹ ಒಂದು ಸಾಹಿತ್ಯ ಈಗ ಬರುತ್ತದೆಯೇ? ಜನ ಜಾಗೃತಿ ಮೂಡಿಸುವಂತಹ ಸಾಹಿತ್ಯ ಇದೆಯೇ? ಇಲ್ಲ. ಈಗ ಕಥೆ ಕಾದಂಬರಿಗಳಿಗೆ ಸೀಮಿತವಾಗಿದೆ. ವಿಚಾರ ಕ್ರಾಂತಿ ಕೆರಳಿಸಿ ಜನರನ್ನು ಎಚ್ಚರಿಸುವಂಥ ಗಂಡಸು ಸಾಹಿತ್ಯ ಈಗ ಬರ್ತಾ ಇಲ್ಲ. ಅದು ನನ್ನ ದುಃಖ. ಜೀವನವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ಮಾತ್ರ ಅಲ್ಲ, ಬೇರೆಯವರ ಜೀವನವನ್ನು, ಜನಜೀವನವನ್ನು, ಅದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಅನ್ಯಾಯ ಆಗ್ತದೆ, ಅಕೃತ್ಯ ಆಗ್ತದೆ, ಅದನ್ನು ಎಚ್ಚರಿಸಿ, ಎತ್ತಿ ತೋರಿಸಿ, ಜನಗಳಿಗೆ ಜಾಗೃತಿ ಮೂಡಿಸಿ, ಅವರದನ್ನು ಕೆಚ್ಚು ಮೂಡಿಸಿ, ಯಾವುದೇ ಒಂದು ಧ್ಯೇಯಲ್ಲಿ ಆ ಬಾರವಣೆ ಜನರಲ್ಲಿ ಕೆಚ್ಚನ್ನು ಹುಟ್ಟಿಸಬೇಕು. ಅದು ನಿದ್ರಿಸಿರುವಂತೆ ಮಾಡಬಾರ್ದು. ಈಗ ನಮ್ಮಲ್ಲಿ ಬರುವ ಸಾಹಿತ್ಯ ನೋಡಿದರೆ ಬಹುಶಃ ಅದು ಹೆಚ್ಚು ಜನರಿಗೆ ನಿದ್ರೆ ಬರಬಹುದು. ಆ ಪುಸ್ತಕ ಓದಿದರೆ ಅಥವಾ ಕತೆ ಓದಿದರೆ ಅಥವಾ ಅದು ಎದ್ದು ನಿಲ್ಲಿಸುವಂಥದ್ದಲ್ಲ. ನಮ್ಮನ್ನು ಎಚ್ಚರಿಸುವಂಥ ಸಾಹಿತ್ಯ ಬೇಕು, ದಯವಿಟ್ಟು ಅದನ್ನು ಕೊಡಿ. ಅಷ್ಟೇ ನನ್ನ ಕೇಳಿಕೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕುಮಾರ ವೆಂಕಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆತ್ಮೀಯ ಕೇಳುಗರೆ, ಕನ್ನಡ ರತ್ನ ಭಂಡಾರವನ್ನ ಮರುಪ್ರಸಾರದಲ್ಲಿ ನೀವು ಆಲಿಸುವಂತಹ ಸಮಯ ಸಂಜೆ 6:55. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಭಾವಗೀತೆಗಳು. ಮೊದಲಿಗೆ ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ ಕೇಳಿ ದೊಡ್ಡರಂಗೇಗೌಡರ ರಚನೆ.

ಎಂಥ ಚಂದದ ಮಧುರವಾದ ಭಾವ ಇದ್ದಂತಹ ಭಾವಗೀತೆ ಅಲ್ವಾ. ಪ್ರತಿನಿತ್ಯ ಸೂರ್ಯ ರಶ್ಮಿ ಸ್ಪರ್ಶಿಸಿದಾಗ ಅರಳುವಂತಹ ತಾವರೆ ಸೂರ್ಯನನ್ನು ನೋಡಿ ನಗ್ತಾ ಇರುತ್ತೆ ಅನ್ನುವಂಥದ್ದು ಎಂಥ ಒಂದು ಚಂದದ

ಕಲ್ಪನೆ ಅಲ್ವಾ? ನಾವು ಕೂಡ ಅದನ್ನು ಅನುಭವಿಸಬಹುದು. ಈ ಮುಂಜಾನೆಯ ಸಮಯದಲ್ಲಿ ಮೊದಲ ಸೂರ್ಯಕಿರಣ ಬಿದ್ದಂತಹ ಸಮಯದಲ್ಲಿ ಬಿರಿಯುವಂತಹ ತಾವರೆಗಳು, ಅದನ್ನು ನೋಡಿದಾಗ ಖಂಡಿತವಾಗಿಯೂ ಸೂರ್ಯನನ್ನು ನೋಡಿ ನಗು ಚೆಲ್ತಾ ಇದೆಯೇನೋ ಅನ್ನುವಂತಹ ಭಾವ ನಮ್ಮಲ್ಲೂ ಕೂಡ ಮೂಡುತ್ತೆ. ಅದೇ ರೀತಿ ನಮ್ಮ ಸಂತೋಷವನ್ನು ಪ್ರಕೃತಿಯ ಜೊತೆಗೆ ಹೋಲಿಕೆ ಮಾಡೋದು ಎಷ್ಟೊಂದು ಚೆಂದ ಅಂದರೆ, ಅದೇ ರೀತಿ ನಿನ್ನನ್ನು ಕಂಡಾಗ ನನ್ನ ಬದುಕು ಕೂಡ ತಾವರೆಯ ಹಾಗೆ ಅರಳಿತು, ಜೇನಾಯಿತು ಅನ್ನುವಂಥದ್ದು ಎಷ್ಟೊಂದು ಒಂದು ಸವಿಯಾದ ಹೋಲಿಕೆ ಅಲ್ವಾ? ಇಂತಹ ಚಂದದ ಭಾವಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಪ್ರಸಾರ ಆಗತ್ತೆ. ಭಾವಗೀತೆಗಳ ಈ ಒಂದು ಪ್ರಸಾರದಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ಶುಭೋದಯ ಕರ್ನಾಟಕದಲ್ಲಿ ಸಮಯ ಸರಿಯಾಗಿ 7:30.
1: अरे मोहन भाई, काफी बिजी लग रहे हो।
2: मैं सोच रहा हूँ कि बिजनेस शुरू करूँ। एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी। पेमेंट लिंक भी भेजा है।
1: अरे मोहन भाई, प्रधानमंत्री मुद्रा योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
2: सच?
1: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
2: समझ गया।
0: ಇನ್ನು ಮುಂದೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಸಿ ಅಶ್ವತ್ಥವರ ಧ್ವನಿಯಲ್ಲಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು. ಅಬ್ಬ, ಎಂಥ ಚಂದದ ಸಾಲು ಅಲ್ವಾ ಈ ಒಂದು ಪದವನ್ನ, ವಾಕ್ಯವನ್ನ ಕೇಳಿದಾಗ ಯಾವ ನಲ್ಮೆಯ ಸಂಗಾತಿಯ ಮನಸ್ಸು ಅರಳದೇ ಇರೋದಕ್ಕೆ ಸಾಧ್ಯ? ಇಂತಹ ಕವಿತೆಗಳು, ಚಂದದ ಕವಿತೆಗಳು ಸುಂದರವಾದ ಸ್ವರ ಸಂಯೋಜನೆಯಲ್ಲಿ, ಮನಮೋಹಕ ಗಾಯನದಲ್ಲಿ ಪ್ರತಿನಿತ್ಯವೂ ನಾವು ಕೇಳ್ತಾ ಇದ್ದಾಗ, ಎಲ್ಲೋ ಒಂದು ಕಡೆ ಅದರಲ್ಲೂ ಬೆಳಗಿನ ಸಮಯದಲ್ಲಿ ಕೇಳಿದಾಗ ನಮ್ಮ ಮುದುಡಿದ ಮನಸ್ಸುಗಳು ಕೂಡ ಅರಳೋದು ಎಷ್ಟೊಂದು ಸತ್ಯ ಅಲ್ವಾ?

0: ಭಾವಗೀತೆಗಳ ಯಾನ ಸಾಕ್ತಾ ಇದೆ. ಶುಭೋದಯ ಕರ್ನಾಟಕದಲ್ಲಿ ಸಮಯ 7:35 ನಾವು ಸಮೀಪಿಸಿಬಿಟ್ಟಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ವಾರ್ತೆಗಳು ಕನ್ನಡದಲ್ಲಿ ಮೂಡಿಬರುತ್ತೆ. ಆ ನಂತರ ಜೊತೆಯಾಗ್ತೀನಿ, ಕೇಳ್ತಾ ಇರಿ, ಜೊತೆಯಾಗಿರಿ. ವಿವಿಧ ಭಾರತಿ ಇದು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೊ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಬೆಳಗ್ಗೆ 10:30 ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೊ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಾಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು, ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ

0: ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ದಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ ಎರಡನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ದತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010 ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27 3 ಅಂತಾರಾಷ್ಟೀಯ T20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024 ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್

ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 7:45:35.

ಶುಭೋದಯ ಕರ್ನಾಟಕದಲ್ಲಿ ಚಂದದ ಭಾವಗೀತೆಗಳನ್ನು ಮುಂದುವರೆಸ್ತಾ ಇನ್ನು ಮುಂದೆ ಕೇಳೋಣ ಡಿ ಎಸ್ ಕುಮಟೇಕರ್ ಅವರ ರಚನೆ, ಅಮೀರ್ಬಾಯಿ ಕರ್ನಾಟಕಿಯವರ ಧ್ವನಿಯಲ್ಲಿ

ಹಬ್ಬ ವಾರಿ ನೋಟದಿಂದ ಹುಡುಗಿಯ ಮನಸ್ಸಿಗೆ ಮೋಡಿಯನ್ನು ಹಾಕಿದಂತಹ ಗೀತೆ ಇದಾಗಿತ್ತು. ವಾರಿ ನೋಟ, ಕಳ್ಳನೋಟ, ಹಬ್ಬ ಏನೆಲ್ಲ ಅಡಗಿದೆ ಇದರಲ್ಲಿ ಅಂದರೆ ಹುಡುಗಿಯ ಹೃದಯಕ್ಕೆ ಬಾಣವನ್ನು ಬಿಡುವ ಬಗೆ ಅಂತ ಹೇಳಿದರೆ ಈ ವಾರಿ ನೋಟ ಬೀರುವಂಥದ್ದು. ವಾರಿ ನೋಟ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಕೇಳುಗರೊಬ್ಬರು. ಇನ್ನು ಭಾವಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಮುಂದಿನ ಭಾವಗೀತೆ ಮೂಡಿಬರುತ್ತೆ ಎಂ ಡಿ ಪಲ್ಲವಿಯವರ ಧ್ವನಿಯಲ್ಲಿ. ಎಂ ವ್ಯಾಸರ ವಿರಚಿತ ಭಾವಗೀತೆ ಇದು. ಈ ಭಾವಗೀತೆ ಯಾವ ಭಾವವನ್ನು ಹೇಳುತ್ತೆ, ಎಷ್ಟು ಚಂದದ ಭಾವವನ್ನು ತಿಳಿಸುತ್ತೆ, ಗೀತೆಯನ್ನು ಕೇಳ್ತಾ ಕೇಳ್ತಾ ಅನುಭವಿಸ್ತಾ ಸಾಗೋಣ.

ಬಡತನದ ಬೇಗೆಯಲ್ಲೂ ಪ್ರೀತಿ ಎಂಬ ಸಿರಿ ಇದೆ. ಎಷ್ಟು ಚಂದದ ಸಾಲಲ್ವಾ? ಹೌದು, ಪ್ರೀತಿಯಂತಹ ಶ್ರೀಮಂತಿಕೆ ಯಾವುದೂ ಕೂಡ ಇಲ್ಲ ಅಂತಲೇ ಹೇಳಬಹುದು. ಆ ಒಂದು ಪ್ರೀತಿ ಎನ್ನುವ ಶ್ರೀಮಂತಿಕೆ ಇದ್ದಾಗ ಯಾರೂ ಕೂಡ ಬಡವರಾಗೋದಕ್ಕೆ ಸಾಧ್ಯವೇ ಇಲ್ಲ. ಬರೀ ಅಂತಸ್ತು, ಐಶ್ವರ್ಯ, ನಾವೇನು ಹೇಳ್ತೀವಿ ಈ ಮೆಟೀರಿಯಲಿಸ್ಟಿಕ್ ಪ್ರೀತಿ ಅಂತ ಹೇಳ್ತೀವಲ್ಲ, ಆ ಎಲ್ಲವೂ ಕೂಡ ಬರೀ ಕ್ಷಣಕಾಲ ಇರುವಂಥದ್ದು, ಹೋಗುವಂಥದ್ದು. ಆದರೆ ಮನಸ್ಸುಗಳನ್ನು ಅರಿತಂತಹ, ಒಂದಾಗಿ ಇರ್ತೀವಿ ಅನ್ನುವಂತಹ ಭಾವ, ನನಗೆ ನಾನು ನಿನಗೆ ನೀನು ಅನ್ನುವಂತಹ ಒಂದು ಪ್ರೀತಿ ಇದೆಯಲ್ಲ, ಆ ಶ್ರೀಮಂತಿಕೆ ಎಂದಿಗೂ ಕೂಡ ಅಳಿಯಲಾಗದಂಥದ್ದು, ನಮಗೆ ಸಂತೋಷವನ್ನು ನೀಡುವಂಥದ್ದು. ಅಂದರೆ ಆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅಂತ ಏನು ಹೇಳ್ತೀವಿ, ಅದು ಜೊತೆಯಾಗತ್ತೆ ಇಂತಹ ಪ್ರೀತಿ ಇದ್ದಾಗ. ಈ ಒಂದು ಚಂದದ ಭಾವ ಇದ್ದಂತಹ ಭಾವಗೀತೆ ಈಗಷ್ಟೇ ನೀವು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳಿದ್ರು ಕೂಡ ಜೊತೆಯಾಗಿದ್ದಾರೆ ನಾಗರತ್ನ ಅವರು, ರಾಜಾಜಿನಗರದ ನಮ್ಮ ಕೇಳುಗರು. ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ. ನಾದೋಪಾಸನೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ದೇವರು ನಮ್ಮಲ್ಲಿಯೇ ಇರ್ತಾನೆ, ನಾವು ಮಾಡುವ ದಾನ ಧರ್ಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜೀವಕ್ಕೆ ಜೀವ ಕೊಡುವ ಅಮ್ಮ ಎಷ್ಟು ಸತ್ಯ ಅಲ್ವಾ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ. ಇನ್ನು ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಅವರು ಕಳಿಸಿರುವ ಸಂದೇಶ ಹೀಗಿದೆ. ನಿನ್ನ ಒಲುಮೆಯಿಂದಲೇ ಅಂತ ಹೇಳಿಬಿಟ್ರೆ ಸಾಕು, ಹೆಣ್ಮಕ್ಳು ಹಿಗ್ಗ ಮುಗ್ಗ ಖುಷಿಯನ್ನು ಪಡ್ತಾರೆ. ಎಲ್ಲ ಭಾವನೆಗಳು ಕೂಡ ಈ ಒಂದು ಮಾತಿನಲ್ಲೇ ಅಡಗಿದೆ ಅನ್ನುವಂಥದ್ದು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನೀಲಾ ರಾಮಮೂರ್ತಿಯವರು ವಿಜಯನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಎಲ್ಲವೂ ಸಹ ತುಂಬ ಸಂತೋಷವನ್ನು ಕೊಟ್ಟಿದೆ. ಹಾಗೆ ಭಾವಗೀತೆಗಳು ಮನಕ್ಕೆ ಕಿವಿಗೆ ಇಂಪು ತಂಪನ್ನು ನೀಡ್ತಿವೆ ಅಂತ ಹೇಳಿ ಹೇಳಿದ್ದಾರೆ. ದೇವಾನಂದ ಇಟಗಿಯವ್ರಿಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆ ಇಷ್ಟ ಆಯ್ತಂತೆ. ವಾರಿ ನೋಟ ನೋಡಿ ಮರುಳ ಮಾಡಿದನವ್ವ ಹಾಡನ್ನು ಕೇಳಿ ತುಂಬ ಸಂತೋಷ ಆಯಿತು ಅಂತ ಹೇಳಿ ಎನ್ ಕೃಷ್ಣಮೂರ್ತಿ ಹನುಮಂತನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ದಿನಗಳಾಯಿತು ಈ ಹಾಡನ್ನು ಕೇಳಿ ಅಂತ ಹೇಳಿ ನಿರ್ಮಲಾ ಅವರು ಗೊರಗುಂಟೆಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿ ಗ್ರಾಮದ ರಾಜು ಕಂಬಾ ರುಕ್ಮಿಣಿ ಹಾಗೂ ಅವರ ಮನೆಯವರು ನಮ್ಮ ಜೊತೆಯಾಗಿದ್ದಾರಂತೆ ಕಾರ್ಯಕ್ರಮಗಳನ್ನು ಕೇಳ್ತಾ. ಹಾಗೆ ಬಸಯ್ಯ ಸ್ವಾಮಿ ಬೀದರ್ ತಾಲೂಕು ಇಮ್ಮಾಂಬಾದ್ನಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಹಾಗೆ ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ವಿಜಯಶ್ರೀ ಈ ನಮ್ಮ ಕೇಳುಗರು, ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರಸ್ತೆಯಿಂದ, ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ಬನಹಟ್ಟಿಯ ಅಂಕುಶ್ ದೀಪ ಮಹದೇವ್ ಹಾಗೂ ಅವರ ಮನೆಯವರು, ನಾವು ಮಾಡುವಂತಹ ಒಳ್ಳೆಯ ಕೆಲಸದಲ್ಲಿ ಭಗವಂತ ಇರ್ತಾನೆ ಅನ್ನೋದು ಎಷ್ಟು ಸತ್ಯವಾದ ಮಾತು ಅಲ್ವಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ನಳಿನ ಲಂಕೇಶ್ ವಿಜಯನಗರದಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆಯ ಗಣೇಶನ್ನವರು, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಮಧು ಜಿಯವರು ಚಿತ್ರದುರ್ಗದ ನಮ್ಮ ಕೇಳುಗರು, ಎನ್ಆರ್ ಕೃಷ್ಣ ಮೂರ್ತಿ ಅರಸೀಕೆರೆಯ ನಮ್ಮ ಕೇಳುಗರು, ತೀರ್ಥೇಶ್ ಚನ್ನಪಟ್ಟಣದ ನಮ್ಮ ಕೇಳುಗರು, ಹಾಗೆ ಚಿಕ್ಕ ಅಂಕನಹಳ್ಳಿಯ ಎಸ್ ರಾಜು ಅವರು, ಬೋಪ ವೆಂಕಟೇಶ್ ಅವರು, ಚಂದುಲಾಲ್ ಕಲಬುರಗಿಯ ನಮ್ಮ ಕೇಳುಗರು, ಮತ್ತು ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದ ನಮ್ಮ ಆತ್ಮೀಯ ಕೇಳುಗರು, ಹಾಗೆ ಸಿರಿಗೆರೆಯ ಉಮೇಶ್ ಅವರು, ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಹಾಗೂ ಅವರ ಮನೆಯವರು, ಮತ್ತು ಶಿವಾನಂದ ಪರತಪ್ಪ

ಉಗಾರ್ ಅವರು, ಇವರು ಧಾರವಾಡದ ನಮ್ಮ ಕೇಳುಗರು, ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಹಾಗೂ ಅವರ ಮನೆಯವರು ಬನಶಂಕರಿಯ ನಮ್ಮ ಕೇಳುಗರಾದ ಕೌಸಲ್ಯ ಅವರು ಮತ್ತು ಹೊನ್ನೂರ್ ಅಲಿಯವರು, ಎಲ್ಲ ಕೇಳುಗರು ಸಹ ಬೆಳಗಿನಿಂದಲೂ ವಿವಿಧ ಭಾರತಿಯನ್ನು ಟ್ಯೂನ್ ಮಾಡ್ತಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ, ಜೊತೆಯಾಗಿದ್ದಾರೆ, ಪ್ರೀತಿಯಿಂದ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲ ಸಂದೇಶಗಳಿಗೆ, ನಿಮ್ಮ ಪ್ರೀತಿಗೆ, ಅಭಿಮಾನಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈಗ ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಸಮಯ 8:00. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲಾ ಸಿವಿಲ್ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಅವರು ತಿಳಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತು ಖಾನಾಪುರ ಎರಡೂ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ವ್ಯಾಪ್ತಿಯಲ್ಲಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯುಸಿ ಕಾಲೇಜುಗಳಿಗೆ ಇಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರಜೆ ಘೋಷಿಸಿದ್ದಾರೆ. ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ವಿಜಯನಗರ ತಾಲೂಕಿನಾದ್ಯಂತ ಪ್ರಾರಂಭವಾಗಿದ್ದು ಇದೇ 31 ಮತ್ತು 14ರಂದು ಕೊನೆಯ ದಿನವಾಗಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟ ಮಾಡಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 8:03:32. ಶುಭೋದಯ ಕರ್ನಾಟಕದಲ್ಲಿ ಇನ್ನೀಗ ಚಿತ್ರಗೀತೆಗಳು.

0: ಹೊಂಗಣಸು ಚಿತ್ರದ ಈ ಚಂದದ ಗೀತೆ ಹೇಮಂತ್ ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಮೂಡಿಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹ್ಯಾಪಿ ಬರ್ಡೇ ಟು ಯು. ಹುಟ್ಟು ಹಬ್ಬದ ಈ ಶುಭಾಶಯ ಯಾರಿಗೆ? ಹೌದು, ಮತ್ಯಾರಿಗೂ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ನಟ, ನಿರ್ದೇಶಕ, ನಿರ್ಮಾಪಕ ರಿಷಭ್ ಶೆಟ್ಟಿಯವರಿಗೆ. ಕಾಂತಾರ ಹಾಗೆ ಕಾಂತಾರ 2 ಚಿತ್ರದ ಮೂಲಕ ಜಗತ್ತಿನ ಸಿನಿ ಪ್ರೇಕ್ಷಕರನ್ನು ಸೆಳೆದಂತಹ ಕೀರ್ತಿ ರಿಷಭ್ ಶೆಟ್ಟಿಯವರದು. ಅವರು ಜನಿಸಿದ್ದು 1983 ಜುಲೈ 7 ತಾರೀಕು. ಈ ದಿನ ಜನ್ಮದಿನ ರಿಷಭ್ ಶೆಟ್ಟಿಯವರದು. ಮತ್ತೊಮ್ಮೆ ಕೇಳುಗರ ಪರವಾಗಿ ಹಾಗೆ ವಿವಿಧ ಭಾರತೀಯ ಪರವಾಗಿ ರಿಷಭ್ ಶೆಟ್ಟಿಯವರಿಗೆ

ರಿಷಭ್ ಶೆಟ್ಟಿಯವರ ಅಭಿನಯದ ಬೆಲ್ ಬಾಟಮ್ ಚಿತ್ರದ ಒಂದು ರೊಮ್ಯಾಂಟಿಕ್ ಗೀತೆ, ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ ಭಟ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

0: ವಿವಿಧ ಭಾರತಿ ಸದಾ ನಿಮ್ಮ ಜೊತೆಯಾಗಿ 8:31:52 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಚಿತ್ರಗೀತೆಗಳು ಮೂಡಿಬರುತ್ತೆ ಈ ಭಾಗದ ಶುಭೋದಯ ಕರ್ನಾಟಕದಲ್ಲಿ. ಮೊದಲಿಗೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು.

ಓಂಕಾರದ ಪ್ರೇಮನಾದದೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಆಲಿಸಿದಂತಹ ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಕಲ್ಪನೆಗೆ ಕನ್ನಡಿ
1: ಏನೀ ಕಲಾ ವಿಲಾಸ ಏನೀ ಮನೋವಿಕಾಸ
0: ಸೃಜನಶೀಲತೆಗೆ ಮುನ್ನುಡಿ
2: ಧನ್ಯನಾದೆ ಧನ್ಯನಾದೆ ಓಹೋಯ್ ಕೇಳಬೇಕಯ್ಯ
0: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು
0: ಏಕಾಂತದ ಮೆಲುಧ್ವನಿ ಸಂತೆಯಲ್ಲಿ ಮಾರ್ದನೆ
4: ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ
0: ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ
5: ಯಾವ ಊರಕ್ಕೆ ನೀ ಮೈ ಕಾರ್ತಿ ನನಗಿ ಮನಿ ಆರ್ತಿ
0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಈ ದಿನದ ವಿಶೇಷ ಏನು ಅಂತ ಹೇಳಿ ನೋಡೋದಾದರೆ, ಎಲ್ರಿಗೂ ಪ್ರಿಯವಾದಂತಹ ಪ್ರಪಂಚದಾದ್ಯಂತ ಎಲ್ಲ ಜನರಿಗೂ ಸಹ, ಅಂದರೆ ವಯಸ್ಸಿನ ಮಿತಿ ಇಲ್ಲ ಇದಕ್ಕೆ, ಅಬಾಲ ವೃದ್ಧರಾಗಿ ಎಲ್ಲರೂ ಸಹ ಇಷ್ಟಪಡುವಂತಹ ಸಿಹಿ ತಿಂಡಿ ಇದು. ಈ ಸಿಹಿ ತಿಂಡಿಯ ಆಚರಣೆ ವಿಶ್ವಾದ್ಯಂತ ಈ ದಿನ ನಡೆಯುತ್ತೆ, ಅದೇ ಇಂದಿನ ವಿಶೇಷ. ಯಾವುದೇ ಸಿಹಿ ತಿಂಡಿ

ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸಾರ ಆದಂತಹ ಯೋಗರಾಜ್ ಭಟ್ಟ ಚಿತ್ರದಲ್ಲಿ ಸಿಹಿ ಇತ್ತು ಆ ಗೀತೆಯಲ್ಲಿ. ಹಾಗೆ ಎರಡನೇ ಗೀತೆಯಾಗಿ ಪ್ರಸಾರ ಆದಂತಹ ಪ್ರೇಮ ಖೈದಿ

ದಿಂದ ಪ್ರಸಾರವಾದಂತಹ ಗೀತೆಯಲ್ಲಿ ಚಾಕಲೇಟ್ ಇತ್ತು. ಹೌದು, ಪ್ರಪಂಚದಾದ್ಯಂತ ಇಷ್ಟಪಡುವಂತಹ, ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲದೆ ಭೇದ ಇಲ್ಲದೆ ಎಲ್ಲರೂ ಕೂಡ ಇಷ್ಟಪಡುವಂತಹ ಸಿಹಿ ತಿಂಡಿ ಅಂತ ಹೇಳಿದ್ರೆ ಚಾಕಲೇಟ್. ಈ ದಿನದ ವಿಶೇಷ ಏನು ಅಂತ ಹೇಳಿದ್ರೆ, ಜುಲೈ 7ನೇ ತಾರೀಕು ಈ ದಿನ ವಿಶ್ವ ಚಾಕಲೇಟ್ ದಿನ. ಯಾಕೆ ಈ ದಿನ ಚಾಕ್ಲೇಟ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, 16ನೇ ಶತಮಾನದಲ್ಲಿ ಯುರೋಪ್ಗೆ ಚಾಕ್ಲೇಟ್ ಪರಿಚಯವಾದಂತಹ ದಿನ ಈ ದಿನ. ಆ ನೆನಪಿಗಾಗಿ ಜಾಗತಿಕವಾಗಿ ಜುಲೈ 7ನೇ ತಾರೀಖನ್ನ ವಿಶ್ವ ಚಾಕ್ಲೇಟ್ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ.

ಜುಲೈ 7ನೇ ತಾರೀಕು ಈ ದಿನ ವಿಶ್ವ ಚಾಕೊಲೇಟ್ ದಿನ. ಚಾಕ್ಲೇಟ್ ಅಂದ್ರೇನೆ ಕೆಲವರ ಬಾಯಲ್ಲಿ ನೀರೂರ್ ಬಿಡುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಚಾಕ್ಲೇಟ್ ಅಂತ ಹೇಳಿದ್ರೆ ಹಾಟ್ ಫೇವ್ರೇಟ್ ಅಂತಲೇ ಹೇಳಬಹುದು. ಅದರಿಂದ ತಯಾರಿಸುವಂತಹ ಕೇಕ್, ಐಸ್ ಕ್ರೀಮ್, ಬಿಸ್ಕೆಟ್, ಕುಕ್ಕೀಸ್, ಇನ್ನಿತರ ಟೇಸ್ಟಿ ಫುಡ್ಗಳಂತೂ ತುಂಬಾ ಫೇಮಸ್ ಆಗಿರುವಂಥದ್ದು. ಚಾಕ್ಲೇಟು ಭಾರತ ಸೇರಿದಂತೆ ವಿಶ್ವಾದ್ಯಂತ ಜನಪ್ರಿಯತೆ ಇರುವಂತಹ ಒಂದು ಸಿಹಿಯಾದ ತಿಂಡಿ. ಚಾಕ್ಲೇಟ ತಿನ್ನೋದನ್ನು ಇಷ್ಟಪಡೋರಿಗೆ ಅಂತಲೇ ಹೇಳಿ ಚಾಕ್ಲೇಟ್ ದಿನವನ್ನು ಜುಲೈ 7 ಅಂತ ಹೇಳಿ ಈ ದಿನವನ್ನು ಮೀಸಲಿಡಲಾಗಿದೆ. ಅಮೆರಿಕ ಸೇರಿದ ಹಾಗೆ ವಿಶ್ವಾದ್ಯಂತ ವರ್ಲ್ಡ್ ಚಾಕ್ಲೇಟ್ ದಿನವನ್ನು ಅತ್ಯಂತ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಾರಂತೆ.

ಜಗತ್ತಿನ ಅತಿ ಜನಪ್ರಿಯ ಸಿಹಿ ತಿಂಡಿಗಳಲ್ಲಿ ಮೊದಲಿಗನಾಗಿ ವಿಜೃಂಭಿಸ್ತಾ ಇರುವಂತಹ ಈ ಚಾಕ್ಲೇಟು ಮೊದಲಿಗೆ ಕಹಿ ಕಷಾಯ ಆಗಿತ್ತು ಅಂತ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ನಂಬಲೇಬೇಕು. ಯಾಕಂತ ಹೇಳಿದ್ರೆ ಈ ಚಾಕ್ಲೇಟ್ನ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಮೊದಲ ಒಂದು ಪುರಾವೆಗಳು ನಮಗೆ ಸಿಕ್ಕೋದು 1400 ಕ್ರಿಸ್ತಪೂರ್ವ 1400. ಆಗ ಇದು ಹೇಗೆ ಬಳಕೆ ಆಗ್ತಿತ್ತು ಗೊತ್ತಾ? ಚಾಕ್ಲೇಟ್ ತಯಾರಾಗೋದು ಯಾವುದರಿಂದ? ಕೋಕೋ ಬೀಜಗಳಿಂದ. ಆ ಸಮಯದಲ್ಲಿ ಅಂದರೆ ಕ್ರಿಸ್ತಪೂರ್ವ 1400 ಈ ಕೋಕೋ ಬೀಜಗಳನ್ನು ರುಬ್ಬಿ ಕಹಿ ಕಷಾಯವಾಗಿ ಮೆಸೋ ಅಮೇರಿಕ ಅಂದರೆ ಈಗಿನ ಮೆಕ್ಸಿಕೋ ಅಂತ ಏನು ಹೇಳ್ತೀವಿ, ಈಗಿನ ಮೆಕ್ಸಿಕೋ ಹಾಗೆ ಮಧ್ಯ ಅಮೇರಿಕಾದಲ್ಲಿ ಮಾಯಾ ಹಾಗೂ ಆಸ್ಟೆಕ್ ಅನ್ನುವಂತಹ ನಾಗರಿಕತೆಗಳಲ್ಲಿ ಈ ಒಂದು ಕೋಕೋ ಬೀಜವನ್ನು ರುಬ್ಬಿ ಅದನ್ನು ಕಹಿ ಕಷಾಯವಾಗಿ ಬಳಸ್ತಾ ಇದ್ರಂತೆ. ಆ ಕಷಾಯ ಕೂಡಲೇ ಆ ದಿನ ಎಲ್ಲ ತುಂಬ ಆಹ್ಲಾದಕರವಾಗಿ ಇರ್ತಾ ಇತ್ತಂತೆ. ಹಾಗಾಗಿ ಇದನ್ನು ದೇವರ

0: ಆಹಾರ ಅಂತ ಹೇಳಿ ಕರೀತಾ ಇದ್ರಂತೆ. ಈ ಕಹಿ ಪಾನೀಯವನ್ನು ಪೂಜಿಸ್ತಾ ಇದ್ರಂತೆ ಕೂಡ. ನೋಡಿ, ಇಂದಿನ ಸಿಹಿ ತಿಂಡಿ ಅಂದಿನ ಕಹಿ ಕಷಾಯ ಆಗಿದ್ದು ಈ ರೀತಿಯಾಗಿ. ಇನ್ನೂ ಬಹಳಷ್ಟು ಮಾಹಿತಿ ಇದೆ, ಆಸಕ್ತಿದಾಯಕವಾದಂತಹ ಮಾಹಿತಿ ಚಾಕ್ಲೇಟ್ ಕುರಿತಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅವುಗಳ ಬಗ್ಗೆ ತಿಳ್ಕೊಳ್ತಾ ಹಾಗೆ ಗೀತೆಗಳನ್ನು ಕೇಳ್ತಾ ಸಾಗೋಣ. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಸಮಯ 9:25:25.
1: Mm-hmm.

ವಿಶ್ವ ಚಾಕೊಲೇಟ್ ದಿನ ಅಂತ ಹೇಳಿ ಇವತ್ತು ಚಕ್ಕರ್ ಹಾಕೋದು ಬೇಡ. ಹೌದು, ಚಾಕ್ಲೇಟನ್ನು ತಿಂತಾ ತಿಂತಾ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಸಾಗೋಣ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಈ ದಿನ ಜುಲೈ 7 ವಿಶ್ವ ಚಾಕೊಲೇಟ್ ದಿನ. ಕಹಿ ಪಾನೀಯ ಈಗ ಸುಪ್ರಸಿದ್ಧವಾದಂತಹ, ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿಯಾಗಿ ಬೆಳೆದು ಬಂದಂತಹ ಇತಿಹಾಸ ನಿಜಕ್ಕೂ ಸ್ವಲ್ಪ ರೋಚಕ ಅಂತಲೇ ಹೇಳಬಹುದು. ಈ ಕಹಿ ಪಾನೀಯ ಅಂದರೆ ಕೋಕೋವನ್ನು ರುಬ್ಬಿ ಮಾಡ್ತಾ ಇದ್ದಂತಹ

ದ್ರವ ಪದಾರ್ಥ ಏನಿತ್ತು ಅದನ್ನ ಚಾಕೊಲೇಟ್ ಅಂತ ಹೇಳಿ ಕರಿತಾ ಇದ್ರಂತೆ ಮಾಯನ್ಗಳು. ಅಂದ್ರೆ ಈ ಮಾಯನ್ ನಾಗರಿಕತೆ ಅಂತ ಹೇಳದ್ನಲ್ಲ, ಅಮೆರಿಕದ ಮಾಯನ್ ನಾಗರಿಕತೆಯಲ್ಲಿ ಇದ್ದಂತಹ ಜನರು ಇದನ್ನ ಚಾಕೊಲೇಟ್ ಅಂತ ಹೇಳಿ ಕರಿತಾ ಇದ್ರಂತೆ. ಒಂದು ಲೋಟ ಆ ನೀರನ್ನ ಸೇವನೆ ಮಾಡಿಬಿಟ್ರೆ ಸಾಕು, ಇಡೀ ದಿನ ಅವರಿಗೆ ಎನರ್ಜಿ ಇರ್ತಾ ಇತ್ತಂತೆ. ಅಷ್ಟೊಂದು ಪೋಷಕಾಂಶವನ್ನ ಈ ಚಾಕೊಲೇಟ್ಲು ಹೊಂದಿತ್ತಂತೆ. ಅಮೆರಿಕಾಗೆ ಒಂದ್ಸಾರಿ ಒಬ್ಬ ಸ್ಪ್ಯಾನಿಷ್ ಚಕ್ರವರ್ತಿ ಭೇಟಿ ನೀಡ್ತಾನೆ. ಅವನು ಈ ಪಾನೀಯವನ್ನು ಸೇವಿಸ್ತಾನೆ, ತುಂಬ ಇಷ್ಟ ಆಗುತ್ತೆ ಅವನಿಗೆ. ಈ ಚಾಕೊಲೇಟಲನ್ನು ಅವನು ಸ್ಪೇನ್ಗೆ ಪರಿಚಯಿಸ್ತಾನೆ. ಆನಂತರ ಕಹಿಯಾಗಿದ್ದಂತಹ ಈ ಪಾನೀಯಕ್ಕೆ ಸ್ವಲ್ಪ ರುಚಿ ಕೊಡಬೇಕು ಅಂತ ಹೇಳಿ ಅಲ್ಲಿ ಸಕ್ಕರೆಯನ್ನು ಬೆರೆಸ್ತಾರೆ. ಅದು ಕೂಡ ಅಲ್ಲಿ ತುಂಬ ಜನಪ್ರಿಯತೆಯನ್ನು ಪಡೆಯುತ್ತೆ. ಆನಂತರ ಇದನ್ನು ತಯಾರಿಸಲು ಬೇಕಾದಂತಹ ಮೂಲವಸ್ತು ಕೋಕೋ ಅಲ್ವಾ, ಆ ಕೋಕೋ ಬೀಜಗಳಿಗೆ ಬೇಡಿಕೆ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಸ್ಪೇನ್ನಲ್ಲಿ ಕೋಕೋ ಮರಗಳನ್ನು ಹೆಚ್ಚೆಚ್ಚು ಬೆಳೆಸಲಾಗತ್ತಂತೆ. ಜೊತೆಗೆ ಆ ಕೋಕೋ ಬೀಜಗಳನ್ನು ದೇಶ ವಿದೇಶಗಳಿಗೆ ರಫ್ತು ಕೂಡ ಮಾಡಲಾಯಿತು. ಆ ಸಮಯದಲ್ಲಿ ಸ್ಪ್ಯಾನಿಷ್ ದೊರೆನ ಒಬ್ಳು ರಾಜಕುಮಾರಿ ಮದುವೆ ಆಗ್ತಾಳೆ, ಅವಳು ಫ್ರೆಂಚ್ ರಾಜಕುಮಾರಿ. ಈ ಸಿಹಿ ತಿಂಡಿಯನ್ನು ಮೊದಲಿಗೆ ಅವಳೇ ಕಂಡು ಹಿಡಿದಿದ್ದು ಅಂತ ಹೇಳಿ ಹೇಳ್ತಾರೆ. ಅಂದರೆ ಚಾಕ್ಲೇಟ್ ತಯಾರಿಸುವ ವಿಧಾನವನ್ನು ಅವಳು ಮೊದಲು ಕಂಡು ಹಿಡಿದ್ಲು ಅಂತ ಹೇಳಿ ಹೇಳಲಾಗತ್ತೆ. ಆ ನಂತರ ಚಾಕ್ಲೇಟು ನಿಧಾನವಾಗಿ ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಹೋಗುತ್ತೆ. ಅಮೆರಿಕಾ, ಸ್ಪೇನ್, ಫ್ರಾನ್ಸ್ ಸೇರಿದಂತೆ ವಿಶ್ವದೆಲ್ಲೆಡೆ ಆನಂತರ ಚಾಕ್ಲೇಟು ಕಾರ್ಖಾನೆಗಳು ತೆರೆದುಕೊಳ್ಳುತ್ತೆ. ಜೊತೆ ಜೊತೆಗೆ ಅದರ ಹೊಸ ಹೊಸ ಅನ್ವೇಷಣೆಗಳು ಕೂಡ ಹಾಗೆ ಸಾಗ್ತಾ ಹೋಗುತ್ತೆ. ಏನೇನೆಲ್ಲ ಆಯಿತು ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದು ಜುಲೈ 7ನೇ ತಾರೀಕು, ವಿಶ್ವ ಚಾಕೊಲೇಟ್ ದಿನ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ ಮುಂದಿನ ಗೀತೆ ಯಶ್ವಂತ್ ಚಿತ್ರದ್ದು, ಹೇಮಂತ್ ಹಾಗೂ ನಂದಿತಾ ಅವರು ಹಾಡಿರುವ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯ ರಚನಾಕಾರರು, ಮಣಿ ಶರ್ಮಾ ಅವರು ಸ್ವರಕಲ್ಪನೆಯನ್ನ ಮಾಡಿದ್ದಾರೆ.

ಚಾಕೊಲೇಟ್ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ. ಈ ದಿನ ವಿಶ್ವ ಚಾಕೊಲೇಟ್ ದಿನ. ಯುರೋಪ್ಗೆ ಚಾಕ್ಲೇಟ್ ಪರಿಚಯವಾದಂತಹ ದಿನದ ನೆನಪಿನಲ್ಲಿ ಈ ಒಂದು ದಿನವನ್ನು ವಿಶ್ವದೆಲ್ಲೆಡೆ ಜಾಗತಿಕವಾಗಿ ವಿಶ್ವ ಚಾಕ್ಲೇಟ್ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಪರಿಶೋಧಕರು ಕೋಕೋ ಬೀಜಗಳನ್ನು ಯುರೋಪ್ಗೆ ತರ್ತಾರೆ. ಅನಂತರ ಅದಕ್ಕೆ ಸಿಹಿಯನ್ನು ಬೆರೆಸಿ ಪಾನೀಯವನ್ನು ತಯಾರು ಮಾಡಲಾಗತ್ತೆ. ಆಧುನಿಕ ಚಾಕ್ಲೇಟ್ ಬಂದದ್ದು ಹೇಗೆ ಅಂತ ಹೇಳಿ ನೋಡೋದಾದರೆ 1828ರಲ್ಲಿ ಡಚ್ ರಸಾಯನಶಾಸ್ತ್ರಜ್ಞ ಕೋಯಿನ್ರಾಡ್ ವ್ಯಾನ್ ಹೌಟೆನ್ ಅನ್ನುವಂತಹ ವ್ಯಕ್ತಿ ಕೋಕೋದಲ್ಲಿ ಇರುವಂತಹ ಕೊಬ್ಬನ್ನು ಬೇರ್ಪಡಿಸುವಂತಹ ಯಂತ್ರವನ್ನು ಕಂಡುಹಿಡಿತಾನೆ. ಇದರಿಂದ ಪಾನೀಯವಾಗಿದ್ದಂತಹ ಚಾಕ್ಲೇಟ್ ಘನರೂಪದ ಚಾಕ್ಲೇಟ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಆನಂತರ 1875ರಲ್ಲಿ ಸ್ವಿಸ್ನ ಡೇನಿಯಲ್ ಪೀಟರ್ ಅನ್ನುವಂತಹ ವ್ಯಕ್ತಿ ಹಾಲಿನ ಪುಡಿಯನ್ನು ಬಳಸಿ ಮೊದಲ ಬಾರಿಗೆ ಮಿಲ್ಕ್ ಚಾಕ್ಲೇಟನ್ನು ತಯಾರು ಮಾಡ್ತಾನೆ. ಇಲ್ಲಿಂದ ಚಾಕ್ಲೇಟ್ಗಳ ಒಂದು ವಿವಿಧ ರೂಪಗಳು, ಬಗೆ ಬಗೆಯ ಟೇಸ್ಟ್ಗಳು ನಮಗೆ ದೊರಕ್ತಾ ಹೋಗೋದಕ್ಕೆ ಒಂದು ನಾಂದಿಯಾಗತ್ತೆ.

ಹೌದು, ನಾಳೆ ಏನೋ ಯಾರಿಗೆ ಗೊತ್ತು. ಈ ದಿನ ಹ್ಯಾಪಿಯಾಗಿರಬೇಕು. ಹ್ಯಾಪಿಯಾಗಿ ಇರೋದಕ್ಕೆ ಈ ದಿನ ಮತ್ತೊಂದು ಕಾರಣ ಕೂಡ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಸಹ ಇಷ್ಟಪಡುವಂತಹ, ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸುವಂತಹ ಸಿಹಿ ತಿಂಡಿ ಚಾಕಲೇಟ್ ಡೇ ಇವತ್ತು. ಇನ್ನು ಆತ್ಮೀಯ ಕೇಳುಗರೆ, ಈ ಚಾಕ್ಲೇಟ್ ಇತ್ತಲ್ಲ, ಇದು ಮೊದಲ ಬಾರಿಗೆ ಯುರೋಪ್ಗೆ ಪರಿಚಯ ಆದಾಗ ಎಲ್ಲರಿಗೂ ಸಹ ಸಿಗುವಂತಹ, ಕೈಗೆಟುಕುವಂತಹ ವಸ್ತು ಆಗಿರಲಿಲ್ವಂತೆ. ಐಷಾರಾಮದ ಸಂಕೇತ ಆಗಿತ್ತಂತೆ. ಕೇವಲ ಶ್ರೀಮಂತರಿಗಷ್ಟೇ ಇದನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಂತೆ. ಆದರೆ ನಾವೆಲ್ಲರೂ ಸಹ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈ ವಸ್ತು ಎಲ್ಲರಿಗೂ ಸಹ ಸಿಗುವಂತೆ ಮಾಡಿದ್ದು ವ್ಯಾನ್ ಹೌಟನ್ ಅವರು. ಅಂದರೆ ಕೋಕೋದಿಂದ ಆ ಒಂದು ಕೊಬ್ಬನ್ನು ಪ್ರತ್ಯೇಕಿಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದ್ರು, ಸಫಲರಾದರು. ಅದಕ್ಕಾಗಿ ಅವರು ಕೋಕೋ ಪ್ರೆಸ್ ಅನ್ನುವಂತಹ ಒಂದು ಯಂತ್ರವನ್ನು ಕಂಡುಹಿಡಿತಾರೆ. ಆ ನಂತರ ಕೋಕೋದಿಂದ ಕೋಕೋ ಬೆಣ್ಣೆಯನ್ನು ಬೇರ್ಪಡಿಸಿದ ನಂತರ ಅಗ್ಗವಾಗಿ ಮತ್ತು ಸುಲಭವಾಗಿ ಕೋಕೋ ಪೌಡರ್ ತಯಾರು ಆಗುತ್ತೆ. ಆನಂತರ ಇದನ್ನು ವಿವಿಧ ರೀತಿಯ ರುಚಿಕರ ಚಾಕ್ಲೇಟ್ ಉತ್ಪನ್ನಗಳನ್ನು ಮಾಡೋದಕ್ಕೆ ಅಂತ ಹೇಳಿ ಬಳಸ್ತಾರೆ. ಜೊತೆಗೆ ಚಾಕ್ಲೇಟನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಇವರ ಈ ಒಂದು ಕೋಕೋ ಪ್ರೆಸ್ ಯಂತ್ರ ಬಾಗಿಲನ್ನು ತೆರೀತು ಅಂತಲೇ ಹೇಳಬಹುದು. ಈ ಮೂಲಕ ಎಲ್ಲರಿಗೂ ಸಹ ಕೈಗೆಟುಕುವಂತಹ ಒಂದು ಸಿಹಿ ತಿಂಡಿ ಆಯಿತು ಚಾಕ್ಲೇಟ್. ಹಾಗಾಗಿ ವಿಶ್ವ ಚಾಕ್ಲೇಟ್ ದಿನ ನಾವು ಎಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸಲೇಬೇಕು ಈ ಕೋಕೋ ಪ್ರೆಸ್ ಯಂತ್ರವನ್ನು ಕಂಡುಹಿಡಿದಂತಹ ವ್ಯಾನ್ ಹೌಟನ್ ಅವರಿಗೆ.

ಅಭಿಚಿತ್ರದ ಹಾಡು ಮಹಾಲಕ್ಷ್ಮಿ ಅಯ್ಯರ್ ಹಾಗೂ ಉದಿತ್ ನಾರಾಯಣ್ ಅವರು ಧ್ವನಿಯಾಗಿರುವಂತಹ ಗೀತೆ, ಗುರುಕಿರಣ್ ಅವರ ಸ್ವರ ಸಂಯೋಜನೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ.

ಏ ಹುಡುಗಿ ನೀ ನನ್ನ ಪ್ರಾಣ ಕಣೆ ಅಂತ ಹೇಳಿ ಕೂಡ ಚಾಕ್ಲೇಟ್ ಅನ್ನ ಕೊಟ್ಟು ಪ್ರೇಮ ನಿವೇದಿಸುವಂತಹ ದಿನ ಕೂಡ ಒಂದಿದೆ. ಹೌದು, ವ್ಯಾಲೆಂಟೈನ್ಸ್ ವೀಕ್ ಇರುತ್ತಲ್ಲ, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಅದಕ್ಕೂ ಮೊದಲು ಬರುವಂತಹ ಒಂದು ವಾರವನ್ನು ವ್ಯಾಲೆಂಟೈನ್ಸ್ ವೀಕ್ ಅಂತ ಹೇಳಿ ಕರೀತಾರಲ್ಲ, ಅದರಲ್ಲಿ ಫೆಬ್ರವರಿ 9 ಚಾಕೊಲೇಟ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಅದು ಕೂಡ ವಿಶ್ವದಾದ್ಯಂತ ಆಚರಿಸುವಂತಹ ದಿನ. ಆದರೆ ಚಾಕೊಲೇಟ್ ಯುರೋಪಿಗೆ ಪರಿಚಯವಾದಂತಹ ನೆನಪಿನಲ್ಲಿ ಈ ದಿನವನ್ನು ಚಾಕೊಲೇಟ್ ಡೇ ಅಂತ ಹೇಳಿ ಆಚರಿಸುವಂಥದ್ದು ಫೆಬ್ರವರಿ 7. ಮತ್ತೊಂದು ಆಸಕ್ತಿದಾಯಕ ವಿಷಯ ಈ ಒಂದು ಚಾಕ್ಲೇಟ್ ಕುರಿತಾಗಿ ಏನು ಅಂತ ಹೇಳಿದ್ರೆ, ಆಸ್ಟೆಕ್ ಸಾಮ್ರಾಜ್ಯ ಅಂದರೆ ಈ ಕೋಕೋ ಪುಡಿಯನ್ನು ಪಾನೀಯವಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಆಸ್ಟೆಕ್ ನಾಗರಿಕತೆ, ಆ ಒಂದು ಸಮಯದಲ್ಲಿ ಈ ಕೋಕೋ ಬೀಜಗಳು ಎಷ್ಟೊಂದು ಅಮೂಲ್ಯವಾಗಿತ್ತು ಅಂತ ಹೇಳಿದ್ರೆ, ಈ ಬೀಜಗಳನ್ನು ಅವರು ಕರೆನ್ಸಿಯ ಹಾಗೆ ಉಪಯೋಗಿಸ್ತಾ ಇದ್ರಂತೆ. ಅಂದರೆ ನಾಣ್ಯದ ರೂಪದಲ್ಲಿ ಈ ಕೋಕೋ ಬೀಜಗಳನ್ನು ಬಳಸ್ತಾ ಇದ್ರಂತೆ. ಈಗಲೂ ಕೂಡ

ಇದನ್ನು ಕೊಡ್ತೀನಿ, ನಿನ್ಗೆ ಆ ಚಾಕ್ಲೇಟ್ ಕೊಡ್ತೀಯಾ ಅಂತ ಹೇಳೋದು. ನೀನು ಅದನ್ನು ಕೊಟ್ಟರೆ ನೋಡು ನಾನು ನಿನಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಆಸೆ ಹುಟ್ಟಿಸೋದು, ಇದು ಮಕ್ಕಳಲ್ಲಿ ನಡೆಯುವಂಥದ್ದು. ಎಷ್ಟೋ ಬಾರಿ ದೊಡ್ಡವರು ಕೂಡ ಈ ಚಾಕ್ಲೇಟ್ ಆಮಿಷಕ್ಕೆ ಒಳಗಾಗೋದು ಇದೆ ಅಲ್ವಾ, ಖಂಡಿತ ಅಂತ ಹೇಳಿ ನೀವು ನಂಬ್ತೀರಾ ಅಲ್ವಾ, ನೀವು ಕೂಡ ಆ ಕೆಲಸವನ್ನು ಮಾಡಿರ್ತೀರ. ಹಾಗಾಗಿ ಎಲ್ಲರೂ ಸಹ ಇಷ್ಟಪಡುವಂತಹ ಈ ತಿಂಡಿ ಚಾಕ್ಲೇಟ್. ಈ ದಿನ ವಿಶ್ವ ಚಾಕ್ಲೇಟ್ ದಿನ, ಜುಲೈ 7th.

ಸುಂದರ ಗಾಳಿ ಚಿತ್ರದ ಈ ಚಂದದ ಗೀತೆಯನ್ನ ಹಾಡಿದಂತಹ ಗಾಯಕ ಹಾಗೆ ಗಾಯಕಿ ಅಂದ್ರೆ ಕುಣಾಲ್ ಗಾಂಜಾವಲ ಹಾಗೂ ಚಿತ್ರ ಅವರು. ರಂಗನಾಥ್ ಅವರ ಸಾಹಿತ್ಯ ಇತ್ತು, ಸಾಧು ಕೋಕಿಲ ಅವರ ಸಂಗೀತ ಈ ಹಾಡಿಗಿತ್ತು.

ಚಾಕೊಲೇಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ದಿನ ವಿಶ್ವ ಚಾಕೊಲೇಟ್ ದಿನ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜಾಸ್ತಿ ಚಾಕ್ಲೇಟ್ ತಿನ್ನಬೇಡ, ಹಲ್ಲುಗಳು ಹುಳುಕಾಗತ್ತೆ, ಹೊಟ್ಟೆಯಲ್ಲಿ ಹುಳು ಬರುತ್ತೆ ಅಂತ ಹೇಳಿ ಅಮ್ಮ ಮಕ್ಕಳಿಗೆ ಹೇಳೋದನ್ನು ನಾವು ಕಂಡಿರ್ತೀವಿ. ಹಾಗೆ ವೈದ್ಯರು ಕೂಡ ಇದನ್ನೇ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಚಾಕ್ಲೇಟ್ ಅನ್ನುವಂಥದ್ದು ಹಲ್ಲಿಗೆ ಅಂಟಿಕೊಳ್ಳುವಂತಹ ಒಂದು ಪದಾರ್ಥ. ಹಾಗಾಗಿ ಹಲ್ಲಿನಲ್ಲೇ ಸಿಹಿ ಇದ್ದರೆ ಬ್ಯಾಕ್ಟೀರಿಯಾಗಳು ಬರೋದು ಸಹಜ ಅಲ್ವಾ? ಹಾಗಾಗಿನೇ ಜೊತೆಗೆ ಬಾಯಿ ಅಂತ ಹೇಳಿದ್ರೆ ನಮ್ಮ ದೇಹದ ಒಂದು ಬಾಗಿಲಿದ ಹಾಗೆ, ಅದರ ಮೂಲಕ ಎಲ್ಲ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯನ್ನು ಸೇರುವಂಥದ್ದು, ಕಾಯಿಲೆಗಳನ್ನು ತರುವಂಥದ್ದು. ಇದೆಲ್ಲ ಗೊತ್ತಿದ್ರೂ ಕೂಡ ಯಾರು ತಾನೇ ಚಾಕ್ಲೇಟನ್ನು ಬಿಡೋದಕ್ಕೆ ಸಾಧ್ಯ ಹೇಳಿ? ಆದರೆ ಚಾಕ್ಲೇಟ್ ದಿನ ಇದನ್ನೆಲ್ಲ ಹೇಳಿ ಯಾಕ್ರಿ ನಮ್ಗೆ ಹೆದರಿಸ್ತೀರಾ ಅಂತ ಅನ್ಕೋಬೇಡಿ. ಒಂದು ಒಳ್ಳೆಯ ವಿಷಯ ಕೂಡ ಇದೆ. ಚಾಕ್ಲೇಟ್ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಂತೆ, ಆದರೆ ಕಂಡೀಷನ್ ಅಪ್ಲೈಡ್. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನುವಂತಹ ಚಾಕ್ಲೇಟು ಡಾರ್ಕ್ ಚಾಕ್ಲೇಟ್ ಆಗಿರಬೇಕು. ಅದನ್ನು ನಾವು ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡಿದ್ರೆ ಹಾಗೇನೆ ಅದು ಉತ್ತಮ ದರ್ಜೆಯ ಅಂದರೆ ಒಳ್ಳೆ ಕ್ವಾಲಿಟಿಯ ಡಾರ್ಕ್ ಚಾಕ್ಲೇಟ್ ಆಗಿರಬೇಕಂತೆ. ಅದನ್ನು ಖಚಿತಪಡಿಸ್ಕೊಂಡು ಅದನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ 70% ಕೋಕೋ ಸಿಗುತ್ತಂತೆ. ಇದು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಪೌಷ್ಟಿಕಾಂಶಗಳಾದ ಪೊಟ್ಯಾಷಿಯಂ, ಫಾಸ್ಫರಸ್, ಜಿಂಕ್ ಮತ್ತು ಸೆಲೆನಿಯಮನ್ನು ನಮ್ಮ ದೇಹಕ್ಕೆ ಧಾರಾಳವಾಗಿ ನೀಡುತ್ತಂತೆ. ಜೊತೆಗೆ ಸ್ವಲ್ಪ ಮಟ್ಟಿಗಿನ ಒಂದು ಸಕ್ಕರೆ ಅಂಶ ಇದು ಈ ಚಾಕ್ಲೇಟ್ನಲ್ಲಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕೂಡ ಉತ್ತಮವಾಗಿ ನಿರ್ವಹಣೆ ಆಗತ್ತಂತೆ. ಜೊತೆಗೆ 600 ಕ್ಯಾಲೋರಿಗಳು ಸಿಗುತ್ತಂತೆ. ಉತ್ತಮ ಪ್ರಮಾಣದಲ್ಲಿ ಫ್ಯಾಟಿ ಆಸಿಡ್ ಅಂಶಗಳು ಕೂಡ ನಮಗೆ ಸಿಗುತ್ತಂತೆ. ಒಟ್ಟಾರೆಯಾಗಿ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ನಮ್ಮ ಮನಸ್ಸು ಒತ್ತಡದಿಂದ ಮುಕ್ತವಾಗತ್ತಂತೆ, ಲವಲವಿಕೆಯಿಂದ ನಮ್ಮ ದೇಹ ಕೂಡಿರುತ್ತಂತೆ. ನೋಡಿ, ಆಗೆಲ್ಲ ಅವರು ಕೂಡ ಈ ಕೋಕೋ ನೀರನ್ನು ಸೇವಿಸ್ತಾ ಇದ್ರು. ಇಡೀ ದಿನ ಅವ್ರಿಗೆ ಎನರ್ಜಿ ಇರ್ತಾ ಇತ್ತು, ಇಡೀ ದಿನ ಲವಲವಿಕೆಯಿಂದ ಉತ್ಸಾಹ ಭರಿತವಾಗಿ ಆಹ್ಲಾದ ಭರಿತವಾಗಿ ಅವರು ಕೂಡಿರ್ತಾ ಇದ್ರು. ಅದೇ ರೀತಿ ಈಗಲೂ ಕೂಡ ನಾವು ಉತ್ತಮ ದರ್ಜೆಯ ಒಳ್ಳೆಯ ಗುಣಮಟ್ಟದ ಈ ಡಾರ್ಕ್ ಚಾಕ್ಲೇಟ್ಗಳನ್ನು ತಿನ್ನೋದ್ರಿಂದ ಅದರ ಒಂದು ಲಾಭವನ್ನು ಪಡೆಯಬಹುದು ಅಂತ ಹೇಳಿ ಸಂಶೋಧನೆಗಳು ಹೇಳುತ್ತೆ. ಜೊತೆಗೆ ವೈದ್ಯರು ಕೂಡ ಇದನ್ನು ದೃಢೀಕರಿಸ್ತಾರೆ. ಹಾಗಾಗಿ ವಿಶ್ವ ಚಾಕೊಲೇಟ್ ದಿನ ಎಂದು ಬಾಯಿಗೆ ಸಿಹಿಯನ್ನು ನೀಡುವಂತಹ ಈ ಒಂದು ಚಾಕೊಲೇಟ್ ನಮ್ಮ ದೇಹಕ್ಕೂ ಆರೋಗ್ಯವನ್ನು ನೀಡುವಂತಾಗಲಿ, ಒಳ್ಳೆಯ ಗುಣಮಟ್ಟದ ಚಾಕೊಲೇಟ್ಗಳ ಆಯ್ಕೆ ನಮ್ಮದಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಎಲ್ಲರ ಪ್ರೀತಿಯ ಚಾಕ್ಲೇಟ್ ದಿನದ ಶುಭಾಶಯಗಳನ್ನು ಕೋರ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇನ್ನು ಇಂದು ವಿಶ್ವ ಚಾಕ್ಲೇಟ್ ದಿನ ಅಂತ ಹೇಳಿ ರಾಣಿಯವರು ಆಗ್ಲೇ ಸಂದೇಶವನ್ನ ಕಳಿಸ್ಕೊಟ್ಟಿದ್ರು. ಚಾಕ್ಲೇಟ್ ದಿನ ಇರಬಹುದಾ ಅಂತಿದ್ದಾರೆ ಗಿರೀಶ್ ಕೋರಮಂಗಲದಿಂದ. ಖಂಡಿತವಾಗಿಯೂ ಇದಿನ ಚಾಕ್ಲೇಟ್ ದಿನ ಮತ್ತು ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಮೊಹಮ್ಮದ್ ಅವರು ನಾಗರಾಳದಿಂದ ಸಂದೇಶ ಕಳಿಸಿದ್ರೆ, ಹಾಡುಗಳನ್ನ ನಾನು ತುಂಬ ಎಂಜಾಯ್ ಮಾಡಿದೆ, ಕಾರ್ಯಕ್ರಮ ಕೇಳಿ ಚಾಕ್ಲೇಟ್ ತಿಂದಾಗೇನೆ ಆಗೋಯ್ತು ಅಂತ ಹೇಳಿ ನಿರ್ಮಲಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ YS ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿ, ಯಾರಿಗೆ ಚಾಕ್ಲೇಟ್ ಇಷ್ಟ ಆಗಲ್ಲ ಹೇಳಿ, ನನಗಂತೂ ಬಹಳನೇ ಇಷ್ಟ, ವಿಶ್ವ ಚಾಕ್ಲೇಟ್ ದಿನದ ಶುಭಾಶಯ ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಹಾಡುಗಳನ್ನ ನಾನು ತುಂಬ ಎಂಜಾಯ್ ಮಾಡಿದೆ, ಹಾಡುಗಳ ಚಾಕ್ಲೇಟ್ ನಮಗೆ ನೀಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ನಿರ್ಮಲಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಗೊರಗುಂಟೆ ಪಾಳ್ಯದಿಂದ. ಹಾಗೆ ಭಾಸ್ಕರ್ ಅವರು ಸಂದೇಶ ಕಳಿಸಿ ಪೆಪ್ಪರ್ಮೆಂಟ್ ಬಗ್ಗೆ ಬರೆದಿದ್ದಾರೆ, ಅದರ ಸಮಾನ ಇಂದಿನ ಚಾಕ್ಲೇಟ್ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅದು ಅವರ ಅನಿಸಿಕೆ. ಹಾಗೆಯೇ ಮತ್ತೆ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಮತ್ತು ವಿರಾಟ್ ವಿಸ್ಮಿತ ಸವಣೂರಿನಿಂದ ಸಂದೇಶ ಕಳಿಸಿದರೆ, ಚನ್ನಬಸವ ಶಿಗ್ಲಿ ಗದಗ ಇಲ್ಲಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಸನ್ಯಾ ಮೋಹನ್ ಅವರ ಸಂದೇಶ ಆರ್ ಎಂ ನಗರದಿಂದ ಬಂದಿದೆ. ಚನ್ನಪ್ಪ ಅವರು JP ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 10:10. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ದಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಜೆಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಫಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಸೇತು ಬಂಧನ್ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಹಿಂದೂಪುರ ರಸ್ತೆಯಲ್ಲಿರುವ ಲೆವೆಲ್ ಕ್ರಾಸಿಂಗ್ LC-47 ಬಳಿ 79 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ. ವೆನಿಜುವೆಲಾದಲ್ಲಿ ಇತ್ತೀಚೆಗೆ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,535ಕ್ಕೆ ಏರಿಕೆಯಾಗಿದೆ ಎಂದು ವೆನಿಜುವೆಲಾದ ರಾಷ್ಟೀಯ ಅಸೆಂಬ್ಲಿ ಅಧ್ಯಕ್ಷ ಜಾರ್ಜ್ ರೋಡ್ರಿಕ್ಸ್ ತಿಳಿಸಿದ್ದಾರೆ. 16,740 ಮಂದಿ ಗಾಯಗೊಂಡಿದ್ದು 17,854 ಮಂದಿ ನಿರಾಶ್ರಿತರಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ ಹಾಗೂ ದಾಂಡೇಲಿ ತಾಲೂಕಿನ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು 5 ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಕಾರ್ತಾದಲ್ಲಿ ನಿನ್ನೆ ನಡೆದ 23 ವರ್ಷದ ಒಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ದಿನದ ಸ್ಪರ್ಧೆಯಲ್ಲಿ ಏಷ್ಯನ್ ಚಾಂಪಿಯನ್ ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಉಜ್ಬೇಕಿಸ್ತಾನದ ಅಮೀರ್ ಬೆಕ್ ಇಸ್ಮಾಯಿಲೋ ವಿರುದ್ದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಸರಿಯಾಗಿ 10:03.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
4: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
3: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
4: ಹಳೆಯ ಬಂಗಾರದ ಗೀತೆಗಳು,
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
4: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
3: ಹಾಗೂ ಸಂಜೆ 5:02.
1: ಹೌದು, ಚಿನ್ನದಂತಹ ಗೀತೆಗಳು ಪ್ರತಿದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 10:02 ಹಾಗೆ ಸಂಜೆ 5:02. ಇನ್ನು ಈಗ 10:05 ನಿಮಿಷದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಎಂಬತ್ತರ ದಶಕದ ಯುಗಳ ಗೀತೆಗಳು ನಿಮ್ಮನ್ನ ರಂಜಿಸುತ್ತೆ. ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ನಾನು ತ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಹೌದು, ಇಂತಹ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸು ಉಯ್ಯಾಲೆಯಾಗಿ ತೂಗೋದು ಖಂಡಿತವಾಗಿಯೂ ಸಹಜ. ಎಲ್ಲವೂ ಸಹ ಮರೆತು ಹೋಗುತ್ತೆ, ಮನಸ್ಸು ಆನಂದದಲ್ಲಿ ಉಯ್ಯಾಲೆಯ ಹಾಗೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಜಿಗ್ತಾ ಇರುತ್ತೆ ಅಂತಾನೆ ಹೇಳಬಹುದಲ್ವಾ. ಈ ಒಂದು ಚಂದದ ಗೀತೆ ಜ್ವಾಲಾಮುಖಿ ಚಿತ್ರದ್ದಾಗಿತ್ತು. ಬೆಂಗಳೂರು ಲತಾ ಹಾಗೆ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಗೀತೆಗಿತ್ತು. ಇನ್ನು ಇದಕ್ಕೂ ಮೊದಲು ಮೂಡಿಬಂದಂತಹ ಗೀತೆ, ಕಾರ್ಯಕ್ರಮದ ಮೊದಲ ಗೀತೆ, ನೀ ತಂದ ಕಾಣಿಕೆ ಚಿತ್ರದ್ದಾಗಿತ್ತು. ವಿಜಯಾನಂದ್ ಅವರ ಸ್ವರ ಕಲ್ಪನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿ ಹಾಗೆ ಆರ್ ಎನ್ ಜಯಕಪಾಲ್ ಅವರ ಸಾಹಿತ್ಯ ಇತ್ತು. ಎರಡನೇ ಗೀತೆಯಾಗಿ ಮೂಡಿಬಂದದ್ದು ಸ್ವಾಭಿಮಾನ ಚಿತ್ರದ ಹಾಡು, ಎಸ್ ಜಾನಕಿಯವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಕರ ಧ್ವನಿಗಳಲ್ಲಿ ಮೂಡಿಬಂತು. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಶಂಕರ್ ಗಣೇಶ್ ಅವರ ರಾಗ ಕಲ್ಪನೆ ಇತ್ತು. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಸಮಯ ಆಗಿದೆ ಸರಿಯಾಗಿ 10:19:40.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ

ಮಕರಂದ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹತ್ತು ಗಂಟೆ 21 ನಿಮಿಷ. ಇದು ಓಲ್ಡ್ ಈಸ್ ಗೋಲ್ಡ್ನ ಯಾನ. ಕುಂಕುಮ ತಂದ ಸೌಭಾಗ್ಯ ಚಿತ್ರದ ಈ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಎಂ ರಂಗರಾವ್ ಅವರ ರಾಗ ನಿರ್ದೇಶನ, ಚಿ ಉದಯಶಂಕರ್ ಅವರ ಬರವಣಿಗೆಗೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಓಲ್ಡ್ ಈಸ್ ಗೋಲ್ಡ್ನ ಮುಂದಿನ ಗೀತೆ ಕಾಡಿನ ರಾಜ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿಯವರು ಹಾಗೆ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಾಕ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 10:31:22 ಈ ಸಮಯದಲ್ಲಿ

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಚಕ್ರವ್ಯೂಹ ಇದು. ಚಕ್ರವ್ಯೂಹ.

ಚಂದದ ಯುಗಳ ಗೀತೆಗಳು ನಮ್ಮ ಜೊತೆಯಾಗಿವೆ. ಇಂದಿನ ಓಲ್ಡೇಸ್ ಗೋಲ್ಡ್ನ ಈ ಒಂದು ಪಯಣದಲ್ಲಿ 10:39 ಆಗಿದೆ. ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಇನ್ನು ಮುಂದಿನ ಗೀತೆ ಮುಡಿ ಬರ್ತಾ ಇರೋದು ನೀನಕ್ಕಾಗ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಈ ಒಂದು ಹಾಡಿನಲ್ಲಿದೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗೆ.

ಪ್ರಶ್ನೆ ಪತ್ರಿಕೆಗಳನ್ನು ಕರೆಕ್ಷನ್ ಮಾಡ್ತಾರಲ್ಲ, ಆ ಉಪಾಧ್ಯಾಯರುಗಳು ಅಂದರೆ ಶಿಕ್ಷಕರುಗಳು ಏನಿರ್ತಾರೆ, ಅವರೇ ಅಷ್ಟೇ ಕರಾರುವಕ್ಕಾಗಿ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಕೇಳಿ ಅದಕ್ಕೆ ಅನಲೈಸ್ ಮಾಡಿ ಪ್ರತಿಕ್ರಿಯೆಯನ್ನು ನೀಡುವಂತಹ ಜಾಣ ಕೇಳುಗರು ನಮ್ಮಲ್ಲಿದ್ದಾರೆ. ಹೌದು, ಹಾಗಾಗಿಯೇ ಕನ್ನಡದ ಚುರುಕು ಕಿವಿಗಳು ಅಂತ ಹೇಳಿ, ಅಂದರೆ ನಿಮ್ಮ ತನ್ಮಯತೆಯಿಂದ ಕಾರ್ಯಕ್ರಮವನ್ನು ಕೇಳುವಂಥದ್ದು, ಹಾಗೆ ಆಗುವಂತಹ ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನು ಕೂಡ ತೋರಿಸುವಂಥದ್ದು ನಮ್ಮ ಜಾಣ ಕೇಳುಗರ ಒಂದು ಜಾಣತನ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಮಾತು ಯಾಕೆ ಅಂತ ಹೇಳಿದ್ರೆ, ನೀವು ಯುಗಲಗೀತೆಗಳು ಅಂತ ಹೇಳಿದ್ರಿ, ಆದರೆ ಎರಡು ಸೋಲೋ ಗೀತೆಗಳು ಪ್ರಸಾರ ಆಗ್ಬಿಡ್ತಲ್ಲ ಅಂತ ಹೇಳಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಎರಡು ಸೋಲೋ ಹಾಡುಗಳು ಪ್ರಸಾರ ಆಗಿದ್ದು ನಿಜ, ಆದರೆ ಅವು ಕೂಡ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ದರಿಂದ ಒಂದೇ ರೀತಿಯ ಹಾಡುಗಳು ಬೇಡ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಆ ಹಾಡುಗಳ ಆಯ್ಕೆಯೂ ಕೂಡ ಆಗಿತ್ತು ಇಂದಿನ ಓಲ್ಡೀಸ್ಗಳನ್ನ ಪ್ಲೇಲಿಸ್ಟ್ನಲ್ಲಿ. ಆದರೂ ಕೂಡ ನಿಮ್ಮ ಅಬ್ಸರ್ವೇಷನ್ಗೆ ಒಂದು ಚಪ್ಪಾಳೆಯನ್ನು ನೀಡಲೇಬೇಕು. ಧನ್ಯವಾದ. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಆಗಿಂದಾಗೆ ಹೀಗೆ ಹಂಚಿಕೊಳ್ತಾ ಇರಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9483091029. ಹಾಗೆಯೇ ನೀವು ಪತ್ರಗಳನ್ನು ಕೂಡ ಬರೆಯಬಹುದು. ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ. ಹಾಗೆ ನೀವು ಇಮೇಲ್ಗಳನ್ನು ಕೂಡ ಕಳಿಸಬಹುದು, ಕನ್ನಡ ವಿವಿಧ ಭಾರತಿ @gmail.com. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸದಾ ನಮ್ಮ ಒಂದು ಸ್ವಾಗತ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಬಿಡುಗಡೆಯ ಬೇಡಿ ಚಿತ್ರದ ಒಂದು ಹಾಡು ಇದು, ಯುಗಳ ಗೀತೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇರುವಂಥದ್ದು. RN ಜೈ ಗೋಪಾಲ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ನೀವು ಕೇಳಿದ ಹಾಡು ಪ್ರಳಯ ಅಂತಕ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇತ್ತು. ಜೀವದೇಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸ್ವರ ಸಂಯೋಜನೆ ಇತ್ತು. ಅದಕ್ಕೂ ಮೊದಲು ನೀವು ಕೇಳಿದ್ದು ಬ್ರಹ್ಮಗಂಟು ಚಿತ್ರದ ಹಾಡು ಎಸ್ ಜಾನಕಿ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಹಾಡಾಗಿತ್ತು ಅದು. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸ್ವರ ಸಂಯೋಜನೆ ಇತ್ತು. ಚಂದದ ಗೀತೆಗಳ ಗೀತ ಪಯಣ ಓಲ್ಡ್ ಈಸ್ ಗೋಲ್ಡ್ನ ಈ ಗೀತ ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆ ಇದ್ದು ಕಾರ್ಯಕ್ರಮವನ್ನು ಆಲಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶ ಮತ್ತೊಮ್ಮೆ ಕೇಳಿ. ಸಮಯ ಸರಿಯಾಗಿ 11 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೆಹಲಿ ಸರ್ಕಾರದ 70 ಲಕ್ಷ ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆ

ಪೂರ್ಣಗೊಳಿಸಿದ್ದಾರೆ. ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದ್ದು, ನಿನ್ನೆ ಒಟ್ಟು 15 ಕಿಲೋಮೀಟರ್ನಷ್ಟು ಸುದೀರ್ಘ ಪಾದಚಾರಿ ಮಾರ್ಗದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 9ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಥಾಯ್ಲೆಂಡ್ನ ಪಟಾಯದಲ್ಲಿ ನಡೆದ 20 ವರ್ಷದೊಳಗಿನ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು 4 ಚಿನ್ನ 7 ಬೆಳ್ಳಿ ಹಾಗೂ 9 ಕಂಚಿನ ಪದಕ ಸೇರಿದಂತೆ ಒಟ್ಟು 20 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅಂಕಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಇಟಾಲಿಯ ಯಾನಿಕ್ ಸಿನ್ನರ್ ಮತ್ತು ಜರ್ಮನಿಯ ಜೆಎಲ್ ಸ್ಟ್ರಬ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದೆ ಸಾಗುನಿ
3: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
4: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
3: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
4: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

11:05 ಈ ಸಮಯದಲ್ಲಿ ವಿವಿಧ ಭಾರತೀಯ ಜೊತೆಗಿನ ಮಧುರವಾದ ಪಯಣದಲ್ಲಿ ಮುಡಿಬರುತ್ತೆ ಕಾರ್ಯಕ್ರಮ ಸೂಪರ್ ಹಿಟ್ ಗೀತೆಗಳು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ 11:06:20 ಈ ಸಮಯದಲ್ಲಿ

ಈಗಷ್ಟೇ ನೀವು ಆಲಿಸಿದ್ದು ಭರ್ಜರಿ ಬೇಟೆ ಚಿತ್ರದ ಹಾಡು. ಎಸ್ ಜಾನಕಿಯವರ ಅದ್ಭುತವಾದ ಕಂಠಸಿರಿಯಲ್ಲಿ ಒಂದು ಗೀತೆ ಮೂಡಿಬಂತು. ಜೀವಿತಶಂಕರ್ ಅವರ ಸಾಹಿತ್ಯ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಅದಕ್ಕೂ ಮೊದಲು ನೀವು ಕೇಳಿದಂತಹ ಗೀತೆ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅನ್ನುವಂತಹ ಈ ಗೀತೆ ಕೋಟಿಗೊಬ್ಬ ಚಿತ್ರದಾಗಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದಿಂದ? ಆಪ್ತ ರಕ್ಷಕ ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಚಿನ ಕಂಠಸರಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ ಈ ಹಾಡಿಗೆ.

ಸಮನಾದ ತೇಜ ಅನ್ನಿರೆಲ್ಲರೂ

ಕೇಳುಗರ ಮೇಲೆ ಸದಾ ಪ್ರೀತಿಯ ರಂಗನ್ನ ಚೆಲ್ತಾ ಇರುತ್ತೆ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸೂಪರ್ ಹಿಟ್ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಕೇಳಿ ಬಂತು. ಈಗಷ್ಟೇ ನೀವು ಕೇಳಿದ್ದು ನಂಜುಂಡಿ ಕಲ್ಯಾಣ ಚಿತ್ರದ ಹಾಡು, ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ ಇದಾಗಿತ್ತು. ಜೀವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಅದಕ್ಕೂ ಮೊದಲು ನೀವು ಕೇಳಿದ್ದು, ಹೌದು, ಚಂದದ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಅದಕ್ಕೂ ಮೊದಲು ನೀವು ಕೇಳಿದ್ದು ಆಪ್ತ ರಕ್ಷಕ ಚಿತ್ರದ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದ್ದಂತಹ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಇತ್ತು, ಗುರುಕಿರಣ್ ಅವರ ಸ್ವರ ಸಂಯೋಜನೆ ಇತ್ತು.

11:45 ಸಮಯ ಇದು. ಆತ್ಮೀಯ ಕೇಳುಗರೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇದೀಗ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆಯನ್ನ ಪಡುವಂತಹ ನಟ, ನಿರ್ದೇಶಕ ಹಾಗೆ ನಿರ್ಮಾಪಕ ಒಬ್ಬರು ಜನಿಸಿದಂತಹ ದಿನ. ಅವರು ಯಾರು ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅವರ ಕುರಿತಾದ ಕಲಾಭಾರತಿ ಈ ಸಮಯದಲ್ಲಿ, ಈ ಹೊತ್ತಿನಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿಯಲ್ಲಿ. ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಿಷಭ್ ಶೆಟ್ಟಿಯವರಿಗೆ

ಕಾಂತಾರ ಈ ಹೆಸರನ್ನ ಹೇಳಿದ ಕೂಡ್ಲೇನೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲೋದು ರಿಷಬ್ ಶೆಟ್ಟಿಯವರು. ಅಂತಹ ಪ್ರಚಂಡ ಯಶಸ್ಸನ್ನ ತಂದುಕೊಟ್ಟಂತಹ ಚಿತ್ರ ಕಾಂತಾರ. ಈ ಚಿತ್ರದಲ್ಲಿ ಆ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳ್ತಾನೆ. ಅಲ್ಲಿನ ಬದುಕನ್ನ ಕಟ್ಟಿಕೊಟ್ಟಂತಹ ಪರಿ ಸಿನಿ ರಸಿಕರನ್ನ ಸೆಳೆದಿತ್ತು. ಅದು ಆಗಿನ ಕಾಲದ ಒಂದು ಕಾಲಘಟ್ಟದ ಕಥೆಯಾಗಿತ್ತು. ಭರ್ಜರಿ ಯಶಸ್ಸನ್ನ ಸಾಧಿಸ್ತು, ಹಾಗೆಯೇ ವಿಶ್ವಮಟ್ಟದಲ್ಲಿ ಹೆಸರನ್ನ ಮಾಡ್ತು. ಮೊದಲ ಚಿತ್ರ ಪ್ರಾರಂಭ ಆದಾಗ ಎರಡನೇ ಚಿತ್ರದ ಯೋಚನೆ ಇರಲಿಲ್ಲ, ಆದರೆ ಅದರ ಪ್ರಚಂಡ ಯಶಸ್ಸಿನ ನಂತರ ಕಾಂತಾರ ಚಾಪ್ಟರ್ 2 ಮಾಡುವಂತಹ ತಮ್ಮ ಇಂಗಿತವನ್ನು ಅವರು ಎಲ್ಲೆಡೆ ಹೇಳ್ಕೊಡ್ತಾರೆ. ಅದೇ ರೀತಿ ಚಿತ್ರವನ್ನು ಮಾಡ್ತಾರೆ, ಅದು ಜಾಗತಿಕವಾಗಿ ಅದ್ಭುತವಾದ ಯಶಸ್ಸನ್ನು ಸಾಧಿಸುತ್ತೆ. ಈ ಮೂಲಕ ವಿಶ್ವದೆಲ್ಲೆಡೆ ಇರುವಂತಹ ಕನ್ನಡಿಗರ ಒಂದು ಮನೆ ಮನಗಳಲ್ಲಿ ರಿಷಬ್ ಶೆಟ್ಟಿಯವರ ಒಂದು ಪ್ರತಿಭೆ ಏನಿದೆ ಅದರ ಅನಾವರಣ ಆಗತ್ತೆ. ರಿಷಬ್ ಶೆಟ್ಟಿಯವರು ಜನಿಸಿದಂತಹ ದಿನ ಈ ದಿನ ಜುಲೈ 7 ತಾರೀಖು.

0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ರಿಷಬ್ ಶೆಟ್ಟಿಯವರ ಜನ್ಮ ದಿನೋತ್ಸವವನ್ನ ನಾವು ಆಚರಿಸ್ತಾ ಇದ್ದೀವಿ. ಹೌದು, ಇಷ್ಟೊತ್ತು ಹೇಮಾ ಹರೀಶ್ ಮಾತ್ರ ಹೇಳ್ತಾ ಇದ್ಲು, ಇನ್ನು ಮುಂದೆ ನಿಮ್ಮ ಜೊತೆ ಆಗ್ತಾರೆ.
1: ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.
0: ಸಂತೋಷ್ ರಿಷಬ್ ಶೆಟ್ಟಿ ಅಂದ ಕೂಡ್ಲೇನೆ ಎಲ್ರಿಗೂ ಸಹ ಕಣ್ಣು ಅರಳ್ಬಿಡುತ್ತೆ.
1: ಹೌದು,
0: ಅಂಥ ಪ್ರತಿಭೆ. ಯಾಕಂದ್ರೆ ಜಗತ್ತೇ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ತಿರುಗಿ ನೋಡೋ ಹಾಗೆ ಮಾಡಿಬಿಟ್ರು ರಿಷಬ್ ಶೆಟ್ಟಿ.
1: ಕನ್ನಡ ಸಿನಿಮಾಗಳ ಮಣ್ಣಿನ ಅಸ್ಮಿತೆ ಇರುವಂತ ಕತೆಗಳ ಮೂಲಕ ತಿರುಗಿ ನೋಡೋ ತರ ಮಾಡಿದ್ರಲ್ಲ, ಅದು ತುಂಬಾ ದೊಡ್ಡ ಸಾಧನೆ. ಹಿಂದೆ ಎಲ್ಲ ಕೋಲ ಅಂತ ಅಂದ್ರೆ ಯಾವುದೋ ಒಂದು ವಿಶೇಷವಾದ ಆಚರಣೆ, ಮಲೆನಾಡಲ್ಲಿ ಇರುವಂತ ಆಚರಣೆ, ಯಾರು ಪುಸ್ತಕಗಳಲ್ಲಿ ಓದ್ದವ್ರಿಗೆ ಅಥವಾ ಆ ಕಡೆ ಓದೋರ್ಗಷ್ಟೇ ಗೊತ್ತಾ ಇರ್ತಿತ್ತು. ಆದ್ರೆ ಈಗ ಕೋಲ ಅನ್ನೋದು ಕೇವಲ ಒಂದು ಆಚರಣೆ ಆಗಿಲ್ಲ, ಭಕ್ತಿಯ ಪರಾಕಾಷ್ಠೆಯೂ ಆಗಿದೆ. ಈಗ ಕೋಲ ಎಲ್ಲ ನಡೆದ್ರೆ ಜನ ತುಂಬಾ ಮಟ್ಟದಲ್ಲಿ ಸೇರ್ತಾರಂತೆ, ಮಂಗಳೂರು ಕಡೆ ಎಲ್ಲ, ಕರಾವಳಿ ಭಾಗದಲ್ಲಿ.
0: ಅಂದ್ರೆ ವಿಶೇಷ ಅಂತ ಹೇಳಿದ್ರೆ ಚಿತ್ರಕಥೆ ಹಾಗೆ ಚಿತ್ರವನ್ನ ಮಾಡ್ಬೇಕಾದ್ರೆ ಆ ನೇಟಿವಿಟಿಯನ್ನ ಅವರು ಸ್ವಲ್ಪ ಕೂಡ ಬಿಟ್ಕೊಟ್ಟಿಲ್ಲ.
1: ಹೌದು
0: ಅಲ್ವಾ, ಅಷ್ಟರ ಮಟ್ಟಿಗೆ ಮಾಡಿ ಜನರಲ್ಲಿ ಒಂದು ದೈವಿಕ ಭಾವನೆ, ಮನೋರಂಜನೆ ಎರಡೂ ಕೂಡ ಒಟ್ಟಾಗಿ ಸಿಗುವಂತೆ ಮಾಡಿದ್ದು ಕಾಂತಾರ ಚಿತ್ರ.
1: ಕಾಂತಾರ ಚಿತ್ರ ಅದಕ್ಕೆ ಮೂಲ ಕಾರಣ ರಿಷಬ್ ಶೆಟ್ಟಿ ಅವರು.
0: ಹೌದು, ಅವರ ಒಂದು ಕ್ರಿಯೇಟಿವಿಟಿಗೆ ನಿಜಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವಾ.
1: ಖಂಡಿತ,
0: ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಅವರದು.
1: ಹೌದು, ಸತ್ಯ.
0: ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಅವರದೇ ಅಭಿನಯ, ಯಾವುದು ಹೇಳೋ ಹಾಗೆ ಇಲ್ಲ, ಸಿಂಗಾರ ಸಿರಿ ಅಂದ ಕೂಡ್ಲೇನೆ ಕಾಂತಾರ. ಅಂಗಾಲಿನಲ್ಲಿ ಬಂಗಾರ ಗಿವ ಮಾಯೆ, ಈ ಒಂದು ಚಂದದ ಗೀತೆ ಕಾಂತಾರ ಅಂದ ಕೂಡ್ಲೇನೆ ಈ ಗೀತೆನ ರಿಷಬ್ ಶೆಟ್ಟಿ ಅವ್ರನ್ನ ಹೇಗ್ ಮರೆಯಕ್ ಸಾಧ್ಯ ಅಲ್ವಾ.
1: ಖಂಡಿತ ಇಲ್ಲ,
0: ಅದೇ ಗೀತೆ ಈಗ ನಿಮ್ಮೆಲ್ಲರಿಗಾಗಿ.
2: ಬತ್ತ ತೊಳುಕೈಗೆ ಮಣಿ ಮುಳೆ ನೀತ ಮದಿವಾದಣ್ಣ

0: ಮರಳು ಜಿನ್ನು ಬಾಳೆಹಣ್ಣು ಪಂಚರಂಗಡಿ ಪಾನಿಪೂರಿ ರಾಗಿ ಮಿಷಿನ್ ಬಡ್ಡಿ ಸಾಲ ರಿಯಲ್ ಎಸ್ಟೇಟ್ ಮೋರಿ ಕ್ಲೀನು ಮೇಕೆ ತಿನ್ನದ ಸೊಪ್ಪೆ ಇಲ್ಲ ರಿಷಬ್ ಮಾಡದ ಕೆಲಸ ಇಲ್ಲ.
1: ಸಂತೋಷ್, ನಂಗೆ ಗೊತ್ತಾಯ್ತು ಯಾಕೆ ಇಷ್ಟೆಲ್ಲ ನಿನ್ ಪೀಠಿಕೆ ಅಂತ ಹೇಳಿ.
0: ಹೌದು ಹೌದು
1: ನೋಡಿ, ಚಿತ್ರರಂಗ ಅನ್ನೋದು ಎಷ್ಟೋ ಜನಕ್ಕೆ ಕೇಕ್ ವಾಕ್ ಖಂಡಿತ ಅಲ್ಲ, ಎಲ್ಲರೂ ಕೂಡ ಸೈಕಲ್ ಹೊಡಿಲೇಬೇಕೆ ಹೊಡಿಲೇಬೇಕಲ್ವಾ. ಅದೇ ತರ ರಿಷಬ್ ಶೆಟ್ಟಿಯವರು ಕೂಡ ಸೈಕಲ್ ಹೊಡೆದೆ ಇಷ್ಟು ದೊಡ್ಡ ಯಶಸ್ಸನ್ನ ಸಾಧಿಸಿರೋದು. ಆರಂಭದ ದಿನಗಳಲ್ಲಿ ರಿಷಬ್ ಶೆಟ್ಟಿಯವರು ನೀರಿನ ಬಾಟ್ಲಿ ಮಾರ್ತಾ ಇದ್ರಂತೆ, ಹಾಗೆ ಟೀ ಪುಡಿ ಮಾರ್ತಾ ಇದ್ರಂತೆ. ಆದ್ರೂ ಕೂಡ ಅವರ ಹೊಟ್ಟೆಲಿ ಹಚ್ಚಿತ್ತಲ್ಲ ಕಿಚ್ಚು, ನಾನು ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು ಅಂತ, ಆ ಮಾಡಲೇಬೇಕು ಅನ್ನುವಂತಹ ಅವರ ತುಡಿತ ಅವರನ್ನ ಈ ದಿನ ಇಲ್ಲಿಗೆ ತಂದು ಇರಿಸಿದೆ.
0: ಎಷ್ಟು ಖುಷಿ ಆಗುತ್ತಲ್ವಾ. ಯಾವುದೇ ಒಂದು ಕುವೆಂಪು ಅವರು ಹೇಳ್ತಾರಲ್ಲ ಮಾತು, ಪಂಡಿತನೋ ಪಾಮರನೋ ಚಾಮರನೋ ಕೆಲಸಗಳೆಲ್ಲವೂ ಶ್ರೇಷ್ಠ ಅಂತ. ಹಾಗೆ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದ್ರು. ಪಾಪ ಹೋಟೆಲ್ ಬಿಸ್ನೆಸ್ ಮಾಡಿದ್ರಂತೆ, ಅದರ ಲಾಸ್ ಆಯ್ತು. ಯಾವುದೇ ಬಿಸ್ನೆಸ್ಗಳು ಮಾಡಿದ್ರು ಲಾಸ್ ಆಗ್ತಾನೆ ಇತ್ತು. ಆದ್ರೆ ಅವರು ಒಂದು ದಿನ ಡಿಸೈಡ್ ಆಗಿ ನಾನು ಏನಾರು ಮಾಡಲೇಬೇಕು ಅಂತ ಛಲ ಬಿಡದೆ ಇದ್ದಕ್ಕೆ ನಮಗೆ ರಿಷಬ್ ಶೆಟ್ಟಿ ಅಂತ ಡಿವೈನ್ ಸ್ಟಾರ್ ಸಿಕ್ಕಿದ್ರು. ಇಲ್ಲಾಂದರೆ ಅವರು ಲೈಫಲ್ಲಿ ಏನಾದರೂ ಸೋತ್ಬಿಟ್ಟಿದ್ರೆ, ಓಕೆ ಇಷ್ಟೇ ಅಪ್ಪ ಹೇಗೋ ಒಂದು ಸಂಬಳ ತಗೊಂಡು ನನ್ನ ಜೀವನ ನಾನು ನೋಡ್ಕೋತೀನಿ ಅನ್ನೋದಾಗಿದ್ರೆ, ಒಬ್ಬ ಅದ್ಭುತ ಕಲಾವಿದ ನಮಗೆ ಮಿಸ್
1: ಆಗ್ತಾ ಇದೆ.
0: ಹೌದು ಹೌದು, ನೀವು ಈ ಹಳೆ ಸಿನಿಮಾಗಳೆಲ್ಲ ತುಗಲಕ್ಕೆಲ್ಲ ಸಿನಿಮಾ ನೋಡ್ತು ಅಂತಂದ್ರೆ ಅವರ ಎಂಟ್ರಿ ಅದೇನೆ ಆರಂಭ.
1: ಇವರ ಜೊತೆ
0: ಆ ಸಿನಿಮಾಗಳಲ್ಲಿ ಆ ವಿಲನ್ ಪಾತ್ರ ಮಾಡಿದ್ರೆ, ಇನ್ನೊಂದ್ ಕಡೆ ನಮ್ಮ ರಕ್ಷಿತ್ ಶೆಟ್ಟಿ ನಾಯಕ ಆಗಿ ಮಾಡಿದ್ರೆ ಈ ಕಡೆ ವಿಲನ್. ಅವರಿಬ್ಬರ ಸ್ನೇಹ ಅವಾಗೆ ಒಂದು ಡೆವಲಪ್ ಆಗಿದ್ದು, ಅವಾಗೆ ಡಿಸೈಡ್ ಆಗಿದ್ರಂತೆ. ಎಂತ ಒಳ್ಳೆ ನಟ ನಮ್ಮ ರಕ್ಷಿತ್, ಇವನ್ಗೊಂದು ಒಳ್ಳೆ ಸಿನಿಮಾ ಮಾಡ್ತೀನಿ ನಾನು, ಆ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಜನ ಎಲ್ಲ ಕ್ಲಾಪ್ಸ್ ಹಾಕ್ಬೇಕು ಇವನ್ಗೋಸ್ಕರ ಅಂತ ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ರಂತೆ. ಒಳ್ಳೆ ಫ್ರೆಂಡ್ ಅವರು
1: ಪಾರ್ಟಿ ಆಗಿದ್ದು ಅದೇ ಸಂದರ್ಭದಲ್ಲಿ.
0: ಇಲ್ಲ ಇಲ್ಲ,

0: ಅವರು ಅದೇ ಮಾತುಕತೆ ಇತ್ತು ಅವಾಗ ಇವನ್ಗೊಂದು, ನಾನು ರಕ್ಷಿತ್ ಶೆಟ್ಟಿಯವರಿಗೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದು ರಿಷಬ್ ಶೆಟ್ಟಿ ಅವ್ರಿಗಿತ್ತು. ಅದೇ ರೀತಿ ಒಳ್ಳೆ ಸಿನಿಮಾವನ್ನು ಮಾಡಿಕೊಟ್ರು. ಅವರ ಫ್ರೆಂಡ್ಶಿಪ್ ಹೇಗಿದೆ ನೋಡಿ, ಕಾಂತಾರ ಮೊದಲನೇ ಪ್ರೀಮಿಯರ್ ಶೋ ತೋರಿಸಿದಾಗ ರಕ್ಷಿತ್ ಶೆಟ್ಟಿಯವರು ಚೇರ್ಗಳಿಂದ ಹಾರ್ ಬಂದು ಅವ್ರಿಗೆ ವಿಶಸ್ ಮಾಡಿದ್ರು. ಅದು ಎಂತ ಪ್ರಮೋಷನ್ ಸಿಕ್ತು ಅಂದ್ರೆ, ಓ ರಕ್ಷಿತ್ ಶೆಟ್ಟಿನೇ ಈಗ ಬಂದಲ್ಲಪ್ಪ, ಸಿನಿಮಾದಲ್ಲಿ ಏನೋ ಇದೆ ಅಂತ ಎಲ್ಲ ಜನಗಳು ಆಶ್ಚರ್ಯ ಪಟ್ಕೊಂಡು ನೋಡಿದಂತ ಸಿನಿಮಾ ಆಯ್ತು ಕಾಂತಾರ. ಇಬ್ಬರ ಸ್ನೇಹದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಬಹಳ ಸುಂದರವಾದ ಸ್ನೇಹ. ಆ ಸುಂದರವಾದ ಸ್ನೇಹದ ಖುಷಿ ಏನಪ್ಪ ಅಂತಂದ್ರೆ, ಇವತ್ತು ಇಬ್ರು ಅವ್ರದೇ ಆದ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಾಗಿದ್ದಾರೆ. ಹೌದು ಹೌದು, ಶೆಟ್ಟಿ ಶೆಟ್ಟಿ ಗ್ಯಾಂಗ್ ಅಂತ ಏನೇ ಕರ್ಸ್ಕೊಂಡ್ರು ಸಹ ಯಾರ್ಯಾರ ಕಲೆ ಇದೆ ಅವರನ್ನೆಲ್ಲ ಕರೆದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಿಂದೆ ಶಂಕರ್ನಾಗ್ ಅವ್ರಿಗೆ ಹೇಗಿತ್ತು ಒಂದು ಗ್ಯಾಂಗು, ಅದೇ ರೀತಿ ಈಗ ಇವ್ರದ್ದು ಸಹ ಒಂದು ಗ್ಯಾಂಗ್ ಇದೆ. ಯಾವಾಗೂ ಸಿನಿಮಾ ಅನ್ನೋದು ತಂಡದ ಗೆಲುವು ಅನ್ನೋದಕ್ಕೆ ಇವರೊಂದು ನಿದರ್ಶನ.
1: ಹೌದು, ಅದರಲ್ಲೂ ನಮ್ಮ ಕನ್ನಡಿಗರನ್ನ ಮೆಚ್ಚಿಸೋದಿದೆಯಲ್ಲ, ನಿಜಕ್ಕೂ ಚಾಲೆಂಜ್. ಯಾಕಂದ್ರೆ ಕನ್ನಡಿಗರು ತುಂಬಾ ಚೂಸಿ.
0: ಹೌದು,
1: ಇಬ್ರು ಕೂಡ ಅವರು ಆರಿಸಿಕೊಂಡಂತಹ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅವರಲ್ಲಿರುವ ಪ್ರತಿಭೆನ ತೋರಿಸುತ್ತೆ.
0: ಹೌದೌದು, ಒಂದು ಮಾತಿದೆಯಲ್ವಾ, ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಗೆದ್ರೆ ಅದು ಇಡೀ ಪ್ರಪಂಚಕ್ಕೆ ರೀಚ್ ಆಗುತ್ತೆ. ಯಾಕಂದ್ರೆ ಇಲ್ಲಿನ ಲಿಸ್ನರ್ಸ್ ಮತ್ತೆ ವ್ಯೂವರ್ಸ್ ಆ ತರ ಇದ್ದಾರೆ ತುಂಬಾ, ನಮ್ಮ ಕನ್ನಡಿಗರು ಹಾಗೇನೆ ತುಂಬಾ ಮೆಚ್ಯೂರ್ಡ್ ಲಿಸ್ನರ್ಸ್ ಆಡಿಯನ್ಸ್.
1: ಹೌದು ಹೌದು, ಇವರಿಬ್ರು ಕಾಂಬಿನೇಷನ್ ಅಲ್ಲಿರೋ ಈ ಹಾಡು ಈಗ ನಮ್ಮ ಕೇಳುಗರಿಗಾಗಿ ಅವರ ಬರ್ತ್ಡೇ ಸ್ಪೆಷಲ್ ಆಗಿ.
0: ಹೌದು ಹೌದು, ಖಂಡಿತ ಕೇಳ್ಬರೋಣ.

0: ಮುದ್ದಾಗಿ
1: ಅಲ್ಲಲ್ಲೇ
0: ಕಚ್ಚಿಗುಳಿ ತಳಲಾರೆ ಕನಸಲ್ಲಿ.
1: ಅಯ್ಯಯ್ಯಯ್ಯೋ,
0: ಇರ್ಲಿ, ಹಾಡ್ತಾ ಇದ್ರೆ ನಾವಿಬ್ರು ತುಂಬಾ ಹಾಡ್ತಾ ಹೋಗ್ತಾನೆ ಇರ್ತೀವಿ. ಮಾ ಬೇಡ ಹಾಡೋದು, ಸದ್ಯಕ್ಕೆ ಇನ್ನೊಂದಷ್ಟು ಮಾತ್ಗಳು ಮುಗಿಸೋಣ. ನಿಮಗೆ
1: ಮಾತಾಡ್ಬೇಕು ಅನ್ನೋದು ಬಹಳಷ್ಟು ಇದೆ, ಆದ್ರೆ ಸಮಯ ನಮಗ ಕಾಯ್ತಾ ಇಲ್ಲ.
0: ಹೌದು, ಕೆಎಫ್ಸಿ ಗೊತ್ತಾ ನಿಮ್ಗೆ? ಕೆಎಫ್ಸಿ ಅಂದ್ರೆ
1: ಯಾರಿಗೆ ಗೊತ್ತಿಲ್ಲ
0: ಹೇಳಿ. ಕೆರಾಡಿ ಫಿಲ್ಮ್ ಸಿಟಿ
1: ನೋಡಿ, ಕೆಎಫ್ಸಿ ಎಂತ ಬ್ರ್ಯಾಂಡ್, ಅದನ್ನ ಚೇಂಜ್ ಮಾಡ್ಬಿಟ್ಟಿದೆ ನಮ್ಮ ರಿಷಬ್ ಶೆಟ್ಟಿ ಅವರು.
0: ಅವರು ಕೆರಾಡಿ ಅಲ್ವಾ, ಅಲ್ಲೇ ಎಲ್ಲ ಈಗ ಕಾಂತಾರ ಸಿನಿಮಾಗಳ ಮಾಡೋದಕ್ಕೆ ಆರಂಭ ಆದ್ಮೇಲೆ ಅದನ್ನ ಕೆಎಫ್ಸಿ ಅಂತಾನೆ ಕರೀತಾರೆ. ಈಗ ಆ ಕಡೆ ಎಲ್ಲ ಅದೇ ಫೇಮಸ್, ಕೆರಾಡಿ ಫಿಲ್ಮ್ ಸಿಟಿ. ಎಷ್ಟು ಚೆನ್ನಾಗಿದೆ ಅಲ್ವಾ?
1: ಅಲ್ಲ, ಇದು ನಿಜಕ್ಕೂ ಹೆಮ್ಮೆ ಪಡುವಂತದ್ದು, ಯಾಕಂತ ಹೇಳಿದ್ರೆ ವರ್ಲ್ಡ್ ವೈಡ್ ಬ್ರ್ಯಾಂಡ್ ಅದು. ಅದನ್ನೇ ಚೇಂಜ್ ಮಾಡಿ ನಮ್ಮ ಹೆಸರು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವ್ರ ಜನಪ್ರಿಯತೆ, ಹಾಗೆ ಅವ್ರ ಕಮಿಟ್ಮೆಂಟ್ ಇಲ್ಲಿ ನಮ್ಗೆ ಕಾಣಿಸುತ್ತೆ ಅಲ್ವಾ?
0: ಇನ್ನೊಂದೇನು ಗೊತ್ತಾ, ಅವರು ಪ್ರಶಾಂತ್ ಆಗಿದ್ರು, ಆಮೇಲೆ ರಿಷಬ್ ಶೆಟ್ಟಿ ಆದ್ರು. ಅವರಲ್ಲಿ ಒಂದು ವಿಷಯ ನನಗೆ ತುಂಬಾ ಇಷ್ಟ ಆಗೋದೇನಪ್ಪ ಅಂತ ಅಂದ್ರೆ, ಅದ್ಭುತ ಕಥೆಗಾರ. ಎಷ್ಟು ಕಥೆನ ಚೆನ್ನಾಗಿ ಎಳಿತಾರೆ ಅಂತ, ಎಳೆದುಕೊಂಡು ಹೋಗ್ತಾರೆ ಅಂತ ಅಂದ್ರೆ, ಈ ಕಾಂತಾರದಲ್ಲಿ ಆದಂತ ಗನ್ ಶೂಟ್ ವಾಪಸ್ ರಿವರ್ಸ್ ಫೈರ್ ಆಗುತ್ತಲ್ಲ, ಆ

0: ಒಂದು ಸೀನು ಮತ್ತೆ ಎನ್ಕ್ರೋಚ್ಮೆಂಟ್ ಇವೆಲ್ಲ ಅವರೂರಲ್ಲಿ ಆದಂತ ಘಟನೆಗಳು, ಆ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಸಿನಿಮಾ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂತಾರೆ. ಅದೇ ಸಂದರ್ಭದಲ್ಲಿ ಈ ಸಿನಿಮಾದ ಪ್ರಪೋಸಲ್ ಅನ್ನ ಈ ಒಂಬಾಳೆ ಸಿನಿಮಾದವ್ರ ಜೊತೆ ಮಾತಾಡಿದ ನಂತರ ಯಾರ ಹತ್ರ ಮಾಡಿಸ್ಬೋದು ಅನ್ಸುತ್ತೆ ನಿಮ್ಮನ್ನ ಬಿಟ್ರೆ ಈ ಸಿನಿಮಾನ ಅಂತ ಕೇಳ್ತಾರೆ. ಆಗ ಅವ್ರು ಕೊಟ್ಟಂತ ಹೆಸರು ಯಾವ್ದು ಗೊತ್ತಾ? ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು. ಆಗ ರಿಷಬ್ ಶೆಟ್ಟಿ ಅವರು ಡಿಸೈಡ್ ಆಗಿರ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಒಂದು 6 ತಿಂಗಳು ನಾನು ಅವ್ರ ಜೊತೆ ಇದ್ದು ಬಿಡ್ತೀನಿ, ಅವರಿಗೆ ನಮ್ಮ ಸ್ಲ್ಯಾಂಗು ನಮ್ಮ ಭಾಷೆಯ ವರಸೆ ಶೈಲಿ ಇದನ್ನೆಲ್ಲ ಕಲಿಸ್ಬೇಕು, ಅವ್ರ ಹತ್ರ ಮಾಡಿಸ್ಬೇಕು ಸಿನಿಮಾನ ಅಂತ. ಅದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಜೇಮ್ಸ್ ಮತ್ತೆ ಇತರ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಒಂದಿನ ನಮ್ಮ ರಿಷಬ್ ಶೆಟ್ಟಿ ಅವ್ರನ್ನ ಕರೆದು, ರಿಷಬ್ ಕಾಯಕ್ ಹೋಗ್ಬೇಡಿ, ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದೆ, ನೀವೇ ಮಾಡ್ಬಿಡಿ ಅಂತ ಪ್ರೋತ್ಸಾಹ ಮಾಡ್ತಾರೆ. ಹೌದು, ಪ್ರೋತ್ಸಾಹ ಮಾಡಿದ ನಂತರ ಇವರು ಡಿಸೈಡ್ ಆಗಿ ಓಕೆ ನಾನೇ ಮಾಡ್ತೀನಿ, ವೈಟ್ ಮಾಡಿದರೆ ಪಾಪ 6 ತಿಂಗಳು, ಆಮೇಲೆ ಡಿಸೈಡ್ ಆಗಿ ಅವರೇ ಮಾಡ್ತೀನಿ ಸಿನಿಮಾನ ಅಂತ ಹೇಳಿದ್ರು. ಹಾಗೆ ಅವರು ಒಂದು ಮಾತನ್ನ ಹೇಳಿದ್ರು, ಪುನೀತ್ ಅವರಿಂದ ಪುನೀತ್ ರಾಜ್ಕುಮಾರ್ ಅವರಿಂದ ನನಗೆ ಈ ಅವಕಾಶ ಸಿಕ್ತು, ನನ್ನ ಎಲ್ಲಾ ಸಿನಿಮಾಗಳನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ.
1: ನೋಡಿ, ಒಂದು ಪ್ರತಿಭೆ ಮಾತ್ರ ಮತ್ತೊಂದು ಪ್ರತಿಭೆನ ಗುರುತಿಸೋದಕ್ಕೆ ಸಾಧ್ಯ.
0: ನೋಡಿ, ಅದು ಎಂತ ಪ್ರತಿಭೆ ಅಂತ ಅಂದ್ರೆ ನ್ಯಾಷನಲ್ ಅವಾರ್ಡ್, 2 ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಬಿಡ್ತಾರೆ, ಬೆಸ್ಟ್ ಸಿನಿಮಾ, ಬೆಸ್ಟ್ ಆಕ್ಟರ್
1: ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರು.
0: ಹೌದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಬ್ರು ತಮಿಳಿಯನ್ ಬಂದು, ನಾನ್ ಕನ್ನಡಿಗ, ಅವರು ನನ್ನ ಪರಿಚಯದವರು ಬಂದು ಸಿನಿಮಾವನ್ನು ಆ ಸಿನಿಮಾ ತೋರಿಸು ಅಂದ್ಬಿಟ್ಟು ಸಿನಿಮಾವನ್ನು ನೋಡಿದ್ರು. ಅಂದ್ರೆ ಅಷ್ಟು ಪ್ರಭಾವ ಬೀರಿತ್ತು. ಕತೆ ಚೆನ್ನಾಗಿದ್ರೆ ಭಾಷೆಯ ಲಿಮಿಟ್ ಇರಲ್ಲ, ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ನಿದರ್ಶನ, ನಂತರ ಕಾಂತಾರ.
1: ಜೊತೆಗೆ ಅದರಲ್ಲಿ ಒಂದು ಮೆಸೇಜ್ ಇತ್ತು ಅಲ್ವಾ, ಒಂದು ಸಂದೇಶ ಇತ್ತು. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಯಾವ ರೀತಿ ಶೋಚನೀಯ ಸ್ಥಿತಿಗೆ ಹೋಗ್ತಾ ಇದೆ, ಹೌದು, ಗಡಿನಾಡುಗಳಲ್ಲಿ ಇದು ಒಂದು ಎಚ್ಚರಿಕೆಯ ಒಂದು ಸಂದೇಶ ಕೂಡ, ಅಂದ್ರೆ ಅಲಾರ್ಮಿಂಗ್ ಅನ್ನೋ ತರ ಕೂಡ ಇತ್ತು. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ?
0: ಹೌದು, ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ಚಿತ್ರ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ನಂತರ ಅತ್ಯುತ್ತಮ ನಟನಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ತಗೊಂಡ್ರು. ಅದು ಎಷ್ಟು ಖುಷಿ ಅಂತ ಅಂದ್ರೆ, ಒಬ್ಬ ಸೂಕ್ಷ್ಮ ಸಂವೇದನೆ ಇರುವಂತಹ, ಸಾಮಾಜಿಕ ಬದ್ಧತೆ ಇರುವಂತಹ ವ್ಯಕ್ತಿ ಅಷ್ಟೇ ಇಂಥ ಸಬ್ಜೆಕ್ಟ್ ಗಳನ್ನ ತೆಗೆದುಕೊಂಡು ಜನರಿಗೆ ಮನರಂಜನೆಯ ಜೊತೆ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡದಂತ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಪ್ರೀತಿಯ ಶುಭಾಶಯಗಳು.
1: ಹೌದು ಸಂತೋಷ, ಪ್ರತಿಯೊಂದು ಚಿತ್ರಗಳನ್ನು ನಾವು ಗಮನಿಸಿ ನೋಡಿದಾಗ ಗೊತ್ತಾಗತ್ತೆ ಅದರಲ್ಲಿ, ಅಂದ್ರೆ ಅವರು ತಮ್ಮ ಮಣ್ಣಿನ ಒಂದು ನೇಟಿವಿಟಿಯನ್ನ ಬಿಟ್ಕೊಟ್ಟಿಲ್ಲ. ಅಲ್ಲಿನ ದೈವ ಏನಿದೆ ಅದನ್ನ ಎಲ್ಲೆಡೆ, ಆ ದೈವದ ಒಂದು ಪ್ರಾಮುಖ್ಯತೆ ಇರಬಹುದು ಅಥವಾ ಅದರ ಒಂದು ವೈಶಿಷ್ಟ್ಯತೆ ಇರಬಹುದು, ಎಲ್ಲರಲ್ಲೂ ಕೂಡ ಅದು ಜಾಗೃತ ಆಗೋ ಹಾಗೆ ತಿಳಿಸಿ ಹೇಳಿದ್ರು.
0: ಹೌದು, ಇನ್ನೊಂದು ಬೆಸ್ಟ್ ವಿಷಯ ಏನಪ್ಪಾ ಅಂತ ಅಂದ್ರೆ, ಕಾಂತಾರದಲ್ಲಿ ದೈವದ ವಿಷಯ ಒಂದು ಅಲ್ಟಿಮೇಟ್ ಆಗಿ ಉಳ್ಕೊಂತಿದೆ, ಆದ್ರೆ ಪ್ರಕೃತಿ, ಅಲ್ಲಿರುವಂತ ಸಮಾನತೆ, ಆ ಜನಗಳ ಬದುಕು ಮತ್ತೆ ಸಮಾನತೆಯನ್ನ ತರುವಂತದ್ದು. ನೀವು ನಮ್ಮ ಮನೆಗೆ ಬಂದಾಯ್ತಲ್ಲ, ನಾವು ಸಮಯದಲ್ಲಿ ಓ ಸಮಯ ನಮ್ಮ ಕಡೆ ಇದೆಯಾ ಅಂತ ಹೇಳುವಂತ ಮಾತು, ಇವೆಲ್ಲವೂ ಸಹ ಒಂದು ಸೂಕ್ಷ್ಮವಾಗಿ ಗಮನಿಸದಾದ್ರೆ ಸಮಾಜದಲ್ಲಿ ಏಕತೆಯನ್ನ ತರುವಕ್ಕೆ ಬಯಸಿದಂತ ಒಬ್ಬ ಶ್ರೇಷ್ಠವಾದ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು.
1: ಅಂತಹ ಪ್ರತಿಭಾವಂತ ನಟ ನಿರ್ದೇಶಕ ನಿರ್ಮಾಪಕನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ.
0: ಹ್ಯಾಪಿ ಬರ್ತ್ಡೇ ರಿಷಬ್ ಶೆಟ್ಟಿ.
1: ಎಂತ ಮಾಡೋದು, ಇನ್ನು ಕಾರ್ಯಕ್ರಮ ಮಾಡೋ ಆಸೆ ಉಂಟು ನಮ್ಗೆ, ಆದ್ರೆ ಸಮಯ ಇಲ್ಲ.
0: ಪ್ರದೇಶ ಸಮಾಚಾರವನ್ನು ಕೇಳಬೇಡಿ ಸ್ನೇಹಿತರೆ.
1: ಧನ್ಯವಾದ.
2: ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರಿಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನು ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ

0: ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
1: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು, ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಶನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು, ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮ್ರತಾ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು, ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಕ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು, ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನೀವು ಕೇಳ್ತಿದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 12:51 ಈ ಸಮಯ. ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಕರೆಗೊಂದು ಹಾಡು ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ನೀವು ಕರೆಯನ್ನು ಮಾಡ್ತೀರಾ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳ್ತೀರಾ, ಗೀತೆಯನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೇ ಎಂದಿನಂತೆ ಒಂದು ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳೋದಿದೆ. ಅದು, ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ?

ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಹಾಗೆ ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಆರಂಭ ಮಾಡುವಾಗ ಒಂದು ಕೋರಿಕೆ ಏನಪ್ಪ ಅಂತ ಅಂದರೆ, ಈಗಾಗಲೇ ನೀವು ಒಂದು ವಾರದ ಹಿಂದೆ, ತಿಂಗಳ ಹಿಂದೆ ಕರೆಯನ್ನು ಮಾಡಿದರೆ ನಮ್ಮ ಇತರೆ ಸ್ನೇಹಿತರಿಗೆ ಕರೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಜಸ್ಟ್ ನೀವೇ ಒಂದು ಕಾಲನ್ನು ತೆಗೆದುಕೊಳ್ಬೇಕು, ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾನು ಲಾಸ್ಟ್ ವೀಕ್ ಮಾತಾಡಿದ್ದೀನಿ, ತಿಂಗಳಲ್ಲಿ ಮಾತಾಡಿದ್ದೀನಿ, ಮತ್ತೆ ನಾನು ಮಾಡಬೇಕಾ ಅಂತ ಕೇಳ್ಕೊಳ್ಳಿ ಸಾಕು. ಯಾಕಂದರೆ ನಿಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರಲ್ಲ, ಸ್ನೇಹಿತರೆ, ಅವ್ರಿಗೆ ಒಂದು ಅವಕಾಶವನ್ನು ಮಾಡ್ಕೊಳ್ಳೋಣ, ಅವರು ಸಹ ಕರೆಯನ್ನು ಮಾಡಲಿ, ಮಾತನಾಡಲಿ, ಓಕೆನಾ? ಇನ್ನು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಹೇಳ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. 0802-22-36-39 0802-22-36-39-27 ಈ ಸಂಖ್ಯೆಗೆ ನಿಮ್ಮ ಕರೆ ಬರಲಿ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಕರೆಗಳನ್ನ ತೆಗೆದುಕೊಳ್ತೀನಿ ಸ್ನೇಹಿತರೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ಮೊದಲ ಕರೆಯನ್ನು ನೋಡೋಣ ಬನ್ನಿ. ಹಲೋ, ನಾವು ಹಾಕಿದ ಗೀತೆನ ನಮಗೆ ಕೇಳಿಸ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ರೇಡಿಯೋಯಿಂದ ದೂರ ಬನ್ನಿ. ಹಲೋ ಹಲೋ ಹಲೋ ಹಲೋ, ಥ್ಯಾಂಕ್ ಯು ಗೀತೆನ ಕೇಳಿಸ್ತಾ ಇರೋದಕ್ಕೆ. ಆದರೆ ನೀವು ಮಾತಾಡಿದ್ರೆ ಖುಷಿ ಆಗುತ್ತೆ ನೋಡಿ. ಹಲೋ ಹಲೋ ಹಲೋ, ರೇಡಿಯೋ ಆಫ್ ಮಾಡಿ ದೂರ ಬನ್ನಿ, ದಯವಿಟ್ಟು ದೂರ ಬನ್ನಿ. ಹಲೋ ಹಲೋ, ಕರೆಯನ್ನು ಮರೆತ್ಕೊಂಡು ಬಿಟ್ಟಿದ್ದಾರೆ ಇವರು. ಪರವಾಗಿಲ್ಲ, ಒಂದು ಗೀತೆಯನ್ನು ಕೇಳಿ ಬರೋಣ. ಗೀತೆಯ ನಂತರ ಮತ್ತೆ ಯಾರು ಕರೆ ಮಾಡ್ತಾರೆ ಅಂತ ನೋಡೋಣ ಸ್ನೇಹಿತರೆ.

0: ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ?
1: ಹಲೋ
0: ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ?
1: ಸರ್, ತುಂಬಾ ಕಡಿಮೆ ಕೇಳಿಸುತ್ತೆ ಸರ್.
0: ಇವಾಗ ಪರವಾಗಿಲ್ವಾ? ಇವಾಗ ಪರವಾಗಿಲ್ವಾ?
1: ಸರಿ ಇದೆ ಸರ್.
0: ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಮಾಣಿಕ್ಯ ಚಿತ್ರದಿಂದ ಸರ್.
0: ಮಾಣಿಕ್ಯ ಚಿತ್ರದಿಂದ ಯಾವ ಗೀತೆ?
1: ದೀನ ದೀನ ಯಹ ಅಂತಿದೆಯಲ್ಲ.
0: ಖಂಡಿತ ಪ್ರಸಾರ ಮಾಡ್ತೀನಿ. ನಿಮ್ಮ ಹೆಸರು ಹೇಳಿದ್ರ ನೀವು? ಹೇಳಿಲ್ಲ.
1: ಇಲ್ಲ ಇಲ್ಲ ಸರ್, ನಾನು ಜಗದಾಂಬಿಕಾ ಅಂತ, ಮತ್ತೆ ಕೆರೆಯಿಂದ ಸರ್.
0: ಹಾಯ್ ಜಗದಾಂಬಿಕಾ ಅವರೇ, ಹೇಗಿದ್ದೀರಾ?
1: ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ನೀವ್ ಹೇಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ. ನಮ್ಮ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಾ ಇದ್ದೀರಾ ತಾನೆ ನೀವು?
1: ಹೌದು ಸರ್, ಖಂಡಿತ ಭಾಗವಹಿಸ್ತೀನಿ ಸರ್.
0: ನನಗೆ ಬಹಳ ಖುಷಿ. ನೀವು ಎಲ್ಲ
1: ಕಡಿಮೆ ಕಳ್ಸಿದ್ರು ಕೇಳಿಸ್ಕೊಳ್ತಾನೆ ಇರ್ತೀನಿ.
0: ನಾವು ಕ್ವಿಜ್ ಇದ್ದಾಗೆಲ್ಲ ನಿಮ್ಮ ಹೆಸರು ನೋಡಿ ನನಗೆ ನೆನಪಿದೆ. ನಾವು ಕ್ವಿಜ್ ಇದ್ದಾಗೆಲ್ಲ ನೀವು ಆನ್ಸರ್ ಮಾಡೋ ರೀತಿ ಎಲ್ಲ ಎಲ್ಲ ಖುಷಿಯಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಜಗದಾಂಬಿಕಾ ಅವರೇ.
1: ಧನ್ಯವಾದಗಳು ಸರ್.
0: ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಧನ್ಯವಾದಗಳು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರ ಮುಂದಿನ ಕರೆ. ಹಲೋ ಹಲೋ ಹಲೋ
2: ಹಲೋ ಸರ್,
1: ನಮಸ್ತೆ. ಯಾರು, ಎಲ್ಲಿಂದ?
2: ನಾವು ವಿಜಯಪುರದಿಂದ. ಹಲೋ ಸರ್.
1: ವಿಜಯಪುರದಿಂದ, ನಿಮ್ಮ ಹೆಸರು?
2: ವಿಜಯಪುರದಿಂದ ದಯಾನಂದ್ ಚೌಕಿಮಠ ಅಂತ.
1: ದಯಾನಂದ್ ಅವರು, ಹೇಗಿದ್ದೀರಾ?
2: ಚೆನ್ನಾಗಿದ್ದೆ ಸರ್. ತಾವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
2: ಚಿತೆಗೂ ಚಿಂತೆ ಅಂತ ಹೇಳೋ ಒಂದು ಫಿಲ್ಮ್ ಇದೆ ಸರ್. ಅದರೊಳಗೆ ಕಡಲ ಸೀಮೆಯಿಂದ ಮುಟ್ಟುಗಳ ತಂದಿಗೆನ ಸಾಂಗ್.
1: ಹೌದು ಹೌದು, ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತೀರ ತಾವು?
2: ನಾವು ರಿಟೈರ್ಡ್ ಶಿಕ್ಷಕರು ಸರ್.
1: ಯಾವ ಸಬ್ಜೆಕ್ಟ್ ತಗೋತಾ ಇದ್ರಿ? ಯಾವ ಸಬ್ಜೆಕ್ಟ್ ಮೇಜರ್ ಆಗಿ ತಗೋತಾ ಇದ್ದು ತಾವು?
2: ನಾವು ಪ್ರೈಮರಿ ಸ್ಕೂಲ್ಗೆ ಆಲ್ ಸಬ್ಜೆಕ್ಟ್ ಬರ್ತಿರ್ತಾವ.
1: ಆಲ್ ಸಬ್ಜೆಕ್ಟ್ಸ್? ಹೌದು ಹೌದು,
2: ಕನ್ನಡ ಮೇಜರ್.
1: ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
2: ನಮಸ್ತೆ.
1: ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡಿರುವಂತಹ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಅಂತ ಅನೇಕ ಸ್ನೇಹಿತರು ಕೇಳ್ತಾ ಇದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟ್ ಮಾಡಿಟ್ಕೊಳ್ಳಿ. 0802226392 7.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮದೇ ಕರೆಗಳು, ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ. ಒಂದು ಪುಟ್ಟ ಕೋರಿಕೆ ಏನಂತ ಅಂದರೆ, ಈಗಾಗಲೇ ನೀವು ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಮಾತನಾಡಿದರೆ ನಿಮ್ಮ ಇತರೆ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ, ಅಷ್ಟೇ ಕೋರಿಕೆ, ಇನ್ನೇನಿಲ್ಲ. ಯಾಕಂದರೆ ಅವರು ಕೇಳುವಂತಹ ಗೀತೆ ಪ್ರಾಯಶಃ ನಿಮ್ಮ ಮೆಚ್ಚಿನ ಗೀತೆಯೂ ಆಗಿರಬಹುದಲ್ವಾ? ಸೊ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ ಹಲೋ
1: ಹಲೋ ಸರ್,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ಕಾರ ಸರ್, ವಿಜಯಪುರ ಜಿಲ್ಲೆ ಬಸವನ ಬಗೇಡಿ ತಾಲೂಕು ಟಕ್ಳಕಿ ಗ್ರಾಮದಿಂದ ರಮೇಶ್ ಶರಣಾರತ್ ಮಾತಾಡ್ತೀನಿ ಸರ್.
0: ರಮೇಶ್ ಅವರೇ, ಹೇಗಿದ್ದೀರಾ?
1: ಹಲೋ ಸರ್,
0: ಹೇಗಿದ್ದೀರಾ ರಮೇಶ್?
1: ಕೇಳಿಸ್ತಾ ಇತ್ರಿ ಸರ್.
0: ನನಗೆ ಕೇಳಿಸ್ತಾ ಐತೆ, ನಿಮಗೆ ಕೇಳಿಸ್ತಾ ಇದೆಯಾ? ಹೇಗಿದ್ದೀರಾ ಅಂತ ಕೇಳಿದೆ.
1: ಆರಾಮದೇವ್ರಿ ಸರ್, ಒಂದ್ ನುಡಿ ಕೇಳಿಲ್ರಿ ಸರ್ ನನಗ, ಅದಕ್ಕ ನಾನ್ ಮಾತು ಕೇಳ್ತಾ ಇಲ್ಲ ಕೇಳಿ.
0: ಇಲ್ಲ ಇಲ್ಲ, ನಿಮ್ ಮಾತು ನನ್ ಮಾತು ಕೇಳಿಸ್ತಿದೆ ನಿಮ್ಗೆ ಸ್ಪಷ್ಟವಾಗಿ.
1: ಕೇಳಕತ್ರಿ ಸರ್.
0: ಹೌದೌದು, ನಾನು ನೋಡಿ ಅದಕ್ಕೆ ತುಂಬಾ ಜೋರಾಗಿ ಮಾತಾಡ್ತಾ ಇದ್ದೀನಿ. ಹೇಗ ಬಸವನ್ ಭಾಗ್ಯವಾಡಿ ಹೇಗಿದೆ? ಬಸವನ್ ಭಾಗ್ಯವಾಡಿ ಹೇಗಿದೆ?
1: ಹಾ, ಚಲೋ ಐತ್ರಿ ಸರ್. ಈಗ ಒಂದ್ ಸ್ವಲ್ಪ ಮಳೆ ಆಗೈತ್ರಿ ಸರ್, ಈ ವರ್ಷ ಮಳೆ ಕಡಿಮೆ ಸರ. ಆಗಲ್ಲಿ ಎಲ್ಲೆಲ್ಲೋ ಆಗೈತ ಹೇಳ್ತಾರಿ ಸರ್, ಪ್ರವಾಹದ ಭೀತಿ ಅವ್ರಿಗಾರ, ನಮಗ್ ಬರಗಾಲದ ಭೀತಿ ಸರ್.
0: ನೋಡೋಣ ನೋಡೋಣ, ಈಗೆಲ್ಲ ಒಂದ್ ಒಳ್ಳೇದಾಗುತ್ತೆ. ಮತ್ತೆ ಮುಂಗಾರು ಆರಂಭ ಆಗಿದೆಯಲ್ಲ, ನಮ್ಮ ಬಸವನ ಭಾಗ್ಯವಾಡಿಗೂ ಬರ್ಲಿ ಅಂತ ಆಶ್ರೋಣ.
1: ಹೌದ್ರಿ ಸರ್.
0: ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ಕರುಳಿನ ಕೂಗು ಸರ್.
0: ಆ ಸಿನಿಮಾದಲ್ಲಿ ಯಾವ ಗೀತೆ?
1: ಅದರಲ್ಲಿ ಬಿದುರಿನ ಕೊಳಲು ಈ ನನ್ನ ಒಡಲು ಚಿತ್ರಮ್ಮ ಅವ್ರು ಹಾಡಿದ್ದೈತಲ್ರಿ ಸರ್.
0: ಎಂತ ಗೀತೆ ಕೇಳ್ಬಿಟ್ರಿ
1: ಸರ್. ಸಾಹಿತ್ಯ ಸಂಗೀತದಲ್ಲಿ ಮೂರು ಹಾಡು ನನಗೆ ಬಹಳ ಇಷ್ಟ ಸರ್ ಇದ.
0: ಅಲ್ಲ, ಒಂದು ಒಳ್ಳೆ ಗೀತೆ ಕೇಳಿದಿರಾ. ಒಂದು
1: ಸರ್ ಇದನ್ನ ಕೆಲಸದ ಮಧ್ಯೆ.
0: ಆದ್ರೆ ಇಂತ ಒಳ್ಳೆ ಅದ್ಭುತವಾದ ಸಾಹಿತ್ಯ ಇರುವ
1: ನಮ್ ಎಲ್ಲಾ ಕೇಳುವವರಿಗಾಗಿ ಸರ್ ಈ ಹಾಡು.
0: ಸರಿ ಸರಿ, ಅಲ್ಲ ಇಂತಹ ಸಾಹಿತ್ಯ ಇರೋ ಗೀತೆಗಳನ್ನ ಕೇಳ್ಕೊಂಡು ಹೇಗೆ ಕೆಲಸ ಮಾಡಕ್ಕಾಗತ್ ನಿಮ್ಗೆ?
1: ಮಾಡ್ತೇವ್ರಿ ಸರ್, ಎಲ್ಲಾ ತರ ಸಾಹಿತ್ಯ ಅಂದ್ಮೇಲೆ ಹಂಗು ಬರ್ತಾವ್ ಹಂಗು ಬರ್ತಾವ್ರಿ ಸರ್. ಎಲ್ಲಾ ಹಾಡು ಕೇಳಿದ್ರು ನಮ್ಗೇನ್ ಕೆಲಸ ಮಾಡಕ್ ಯಾವ ತೊಂದ್ರೆ ಮಾಡಲ್ರಿ ಸರ್.
0: ಹೌದು, ತುಂಬಾ ದೊಡ್ಡ ಫಿಲಾಸಫಿ ಇರುವಂತ ಸಾಂಗ್ ಇದು.
1: ನಿಮ್ ದನಿ ಕೇಳಿಸ್ಲಿಲ್ರಿ ಸರ್.
0: ತುಂಬಾ ಒಳ್ಳೆ ಫಿಲಾಸಫಿ ಇರುವಂತ ಗೀತೆಯನ್ನ ಕೇಳಿದಿರಾ? ಏನ್ ಮಾಡ್ತೀರ ತಾವು?
1: ನಾವ್ ರೈತರದೇವ್ರಿ ಸರ್.
0: ರೈತರು, ಬೆನ್ನೆಲುಬು. ಬಹಳ ಖುಷಿ ಆಯ್ತು ನೀವು ಕರೆಯನ್ನ ಮಾಡಿದ್ದು. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ಅದ್ಭುತವಾದ ಗೀತೆ. ಹಾಗೆ ಮಾಡಿ, ಹಾಗೆ ಮಾಡಿ,
1: ಅವಕಾಶ ಬೇಕಲ್ರಿ ಸರ್.
0: ಹೌದು,
1: ಲಾಸ್ಟ್ ಟೈಮ್ ಚಂದು ಮೇಡಮ್ ಅವ್ರ ಜೋಡಿ ಜನವರಿಯಾಗಿ ಮಾತಾಡಿದ್ದೀನಿ ಸರ್.
0: ಓಕೆ,
1: ಈಗ ಜೂನ್ ಕ ಆರ್ ತಿಂಗಳ ತಿಂಗಳು ಚಾಲು ಆಗಿದೆ ನೋಡ್ರಿ ಸರ್. ಎಲ್ಲ ಕೇಳುಗರ್ನು ಕೇಳಿಸ್ಕೊಂಡಿರ್ಬೇಕ್ರಿ, ನಾ ಜನವರಿಯಾಗಿ ಮಾತಾಡಿದ್ದು ಸರ್.
0: ಬಹಳ ಬಹಳ ಧನ್ಯವಾದ ನೋಡಿ. ನಿಮ್ಮ ಹಾಗೆ ಎಲ್ಲರೂ ಫಾಲೋ ಮಾಡಿದ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಹಾಗೆ ನೋಡಿ, ಅರ್ಧ ವರ್ಷಕ್ಕೊಂದ್ಸಲ ನೀವು ಕರೆ ಮಾಡಿದ್ರು ಸಹ ಅದ್ಭುತವಾದ ಗೀತೆಯನ್ನ ಕೇಳಿದಿರಾ
1: ಸರ್. ವಿವಿಧ ವಾರ್ತೆಯೊಳಗೆ ಮಾತಾಡೋದಂದ್ರೆ ಇದೊಂದು ದೊಡ್ಡ ಕೆಲಸ ರೀ ಸರ್, ಸಾಹಸನೆ ಅನ್ಬೇಕ್ರಿ ಸರ್ ಹಿಡಿದಂದ್ರ.
0: ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ
1: ಮಾತಾಡಿ ನಾವೇ ಖುಷಿ ಪಡೋದಲ್ರಿ ಸರ್, ಇನ್ನಿತರರು ಇರ್ತಾರೆ ಸರ್ ನಮ್ಮಂಗೆ.
0: ಹೌದೌದು, ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ. ಕರೆ ಮಾಡಿದಕ್ಕೆ ಧನ್ಯವಾದ. ಈ ಅದ್ಭುತವಾದ ಗೀತೆಯನ್ನ ಕೇಳಿದಕ್ಕೆ ಧನ್ಯವಾದ. ಕೇಳಿ
1: ಸರ್, ಅವಕಾಶಕ್ಕೆ.

ಎಂತಹ ಅದ್ಭುತವಾದ ಸಾಲುಗಳಲ್ವ ಸ್ನೇಹಿತರೆ. ಈ ಗೀತೆಯಲ್ಲಿ ಯಾವ ಗೀತೆ ಸಾಲನ್ನು ತೆಗೆದುಕೊಂಡು ಹೇಳೋದು ಅನ್ನೋದೇ ಗೊತ್ತಾಗಲ್ಲ, ಅಂತಹ ಸಾಲುಗಳು. ಇಲ್ಲಿ ನೂರಾರು ಹುಟ್ಟಿನಿಂದ ನಾಳೆಯ ಸಾವನ್ನು ತಡೆಯುವ ನರರಾರು, ಬ್ರಹ್ಮನಿಗೆ ಬಿಡುವಿಲ್ಲ ಯಮನಿಗೆ ಗಡುವಿಲ್ಲ, ಹುಟ್ಟು ಸಾವುಗಳು ನಿರಂತರವಾಗಿ ಹೇಗೆ ಸಾಕ್ತಾ ಇರುತ್ತೆ ಅನ್ನೋದು. ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಇರ್ತಾನಂತೆ, ಯಮ ತೆಗೆದುಕೊಂಡು ಹೋಗ್ತಾನೆ ಇರ್ತಾನಂತೆ. ಈ ಸೈಕಲ್ ನೋಡಿ, ಅವರಿಬ್ಬರಿಗೂ ಬಿಡುವಿಲ್ಲ ಗಡುವಿಲ್ಲ, ಆದರೂ ಸಹ ಹುಟ್ಟು ಸಾವು ಸಾಕ್ತಾನೆ ಇದೆ. ಇನ್ನೂ ಬಹಳ ಕಡೋ ಸಾಲೆ ಯಾವುದಪ್ಪ ಅಂತ ಅಂದರೆ, ಚಿರಂಜೀವಿಯಾಗಿರೆಂದು ಹರಸುವ ಶುಭ ಹರಕೆಯು ವಿಧಿಯು ನಗಿಸುವುದು. ಅಂದರೆ ಯೂಶ್ವಲಿ ನಮಗೆ ಯಾರೇ ದೊಡ್ಡವರು ಆಶೀರ್ವಾದ ಮಾಡಿದಾಗ, ಚಿರಂಜೀವಿ ಆಗಿರಪ್ಪ, ಚಿರಾಯು ಆಗಿರಪ್ಪ ಅಂತ ಹರಿಸ್ದಾಗ ವಿಧಿ ನಗುತ್ತಂತೆ, ಅಯ್ಯೋ ಚಿರಂಜೀವಿ ಆಗಿರ್ತಾನ, ಏನಂತ ಆಶೀರ್ವಾದ ಮಾಡ್ತಿದ್ಯಾ ನೀನು ಅಂತ. ಇಲ್ಲಿ ಸಿಹಿಯಾದ ಸುಳ್ಳಿನಿಂದ ಸತ್ಯದ ಕಹಿಯನ್ನು ಮರೆಸುವ ನರರಾರು, ನಾಳೆಗೆ ಅಳಿವಿಲ್ಲ ಇಂದಿಗೆ ಉಳಿವಿಲ್ಲ. ಹಂಸಲೇಖ ಅವ್ರಿಗೆ ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ, ಹಾಗೆ ಅದಕ್ಕೆ ಜೀವ ತುಂಬಿ ಹಾಡಿದಂಥ ಒಂದು ಮುಂದೆ ಒಂದು ಸ್ವಲ್ಪವೂ ಕ್ರ್ಯಾಕ್ ಇಲ್ದಿರುವಂಥ ವಾಯ್ಸ್ ಯಾವುದಾದ್ರು ಇದೆಯಂತ ಅಂದರೆ ಅದು ನಮ್ಮ ಚಿತ್ರ ಅವ್ರದ್ದು. ಎಷ್ಟು ಜೀವ ತುಂಬಿ ಹಾಡಿದ್ದಾರೆ.

0: ಮಾಡ್ತೀನಿ. ಏನ್ ಮಾಡ್ತಿರೋದು ಚಂದನ ಅವರು?
1: ಸರ್, ಹೌಸ್ ವೈಫ್.
0: ಹೌಸ್ ವೈಫ್, ಹೀಗೆ ಕೇಳ್ತಾ ಇರಿ. ಇಲ್ಲಿಂದ ನಿಮ್ಮ ಊರು ಯಾವ್ದು ಹೇಳಿದ್ರಿ?
1: ಚಿತ್ರದುರ್ಗ ಸರ್.
0: ಚಿತ್ರದುರ್ಗ, ದುರ್ಗದಲ್ಲೇ ಇರೋದಾ?
1: ಸರ್, ಚಿತ್ರದುರ್ಗದಲ್ಲೇ ಇರೋದು.
0: ಹೇಗಿದೆ ದುರ್ಗ
1: ಸರ್? ಮೋಡ ಕವಿದ ವಾತಾವರಣ, ಆಗಾಗ ಮಳೆ ಬರ್ತಾ ಇದೆ ಸಣ್ಣಗೆ.
0: ವಾವ್, ಜೋಗಿಮಟ್ಟಿ ಹೋಗಿದ್ರ ಈ ಟೈಮಲ್ಲಿ? ಹೋಗ್ಬೇಕಲ್ಗೆ,
1: ಈಗ ತುಂಬಾ ಚಳಿ ಇರುತ್ತೆ ಸರ್, ಈ ಟೈಮಲ್ಲಿ ಹೋಗಿಲ್ಲ
0: ಅಲ್ವಾ? ಅಲ್ವಾ, ದುರ್ಗದಲ್ಲಿ ಎಷ್ಟು ಸೆಕೆ ಇರುತ್ತೆ. ಜೋಗಿಮಟ್ಟಿಗೆ ಹೋದ್ರೆ ಹಾ, ಮತ್ತೆ ಊಟಿ ಕ್ಲೈಮೇಟ್
1: ಸರ್. ನಿಮ್ದು ವಾಯ್ಸ್ ತುಂಬಾ ಲೋ ಕೇಳ್ತಾ.
0: ಹೌದು ಹೌದು, ಅಂದ್ರೆ ದುರ್ಗದಲ್ಲಿ ಅಷ್ಟು ಸೆಕೆ ಇರುತ್ತೆ, ಜೋಗಿಮಟ್ಟಿ ಹೋದ್ರೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ?
1: ಹೌದು ಸರ್, ಹೋಗ್ಬೇಕು.
0: ಹೌದು ಖಂಡಿತ, ದುರ್ಗ ಅಂದ್ರೆ ಖುಷಿ ಆಗುತ್ತೆ ನನಗೆ. ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಓಕೆ ಸರ್, ಥ್ಯಾಂಕ್ ಯು.

ಹಲೋ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ, ಕರೆಯನ್ನು ಮಾಡಿ ಕಾಣೆಯಾಗಿದ್ದೀರಾ? ಇಲ್ಲಿ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಕರೆಯನ್ನ ನೋಡುವಂತಹ ಸಮಯ. ಹಲೋ ಹಲೋ ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ?
1: ಹಲೋ
0: ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಕೆಲವು ಕರೆಗಳು ಕೇಳಿಸಿದೆ, ಮತ್ತು ಕೆಲವರು ಸ್ನೇಹಿತರು ಕರೆಯನ್ನು ಮಾಡಿ ನೀವು ಕಾಣೆ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಆದಷ್ಟು ಕರೆಯನ್ನು ಮಾಡಿದ ಮೇಲೆ ಹೋಳಲ್ಲಿಟ್ಟು ಲೈನ್ ತಗೊಳ್ಳುವಾಗ ಆದಷ್ಟು ಲೈನಲ್ಲಿರುವಂಥ ಪ್ರಯತ್ನವನ್ನು ಮಾಡಿ, ಓಕೆನಾ? ಮುಂದಿನ ಒಂದು ಗೀತೆಯನ್ನು ಕೇಳಿ ಬರೋಣ. ಗೀತೆಯ ನಂತರ ಮತ್ತೆ ಯಾರು ಕರೆಯನ್ನು ಮಾಡಿದರೆ ಅಂತ ನೋಡೋಣ.

0: ರೊಟ್ಟಣ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ಎಸ್ ಪಿ ಪಿ ಅವರು. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ನೋಡೋಣ ಬನ್ನಿ. ಹಲೋ ಹಲೋ ಹಲೋ ನಮಸ್ತೆ, ಯಾರು
1: ಸರ್? ನಾವು ಹಾಸನ ಡಿಸ್ಟಿಕ್, ಬೇಲೂರು ತಾಲೂಕು, ಹಳೇಬೀಡು.
0: ಹಳೇಬೀಡಿಂದ?
1: ನಮ್ಮ ಹೆಸರು ಜ್ಯೋತಿ ಅಂತ.
0: ಜ್ಯೋತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವು?
0: ನಾನು ಚೆನ್ನಾಗಿದ್ದೀನಿ. ಹಳೇಬೀಡಿಂದ ನಮ್ಮ ಅನೇಕ ಸ್ನೇಹಿತರು ಕರೆ ಮೆಸೇಜ್ ಎಲ್ಲ ಮಾಡ್ತಾ ಇರ್ತಾರೆ.
1: ಹಳೇಬೀಡಿಂದ ಸಾಣೇನಹಳ್ಳಿ ಅಂತ ಸರ್.
0: ಸಾಣೇನಹಳ್ಳಿ. ಜ್ಯೋತಿ ಅವರ?
1: ಜ್ಯೋತಿ ಅವರು.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಬೇವು ಬೆಲ್ಲ ಚಿತ್ರದಿಂದ ದೇವರಿಗೊಂದು ಕಾಗದ ಬರೆದ ಸಾಂಗ್ ಸರ್.
0: ವಾವ್, ಎಷ್ಟು ಒಳ್ಳೆ ಗೀತೆಯನ್ನ ಕೇಳಿದ್ರಿ. ಧನ್ಯವಾದ. ಏನ್ ಮಾಡ್ತಿರೋ ತಾವು ಜ್ಯೋತಿ ಅವರೇ?
1: ಸರ್, ನಾವು ಗೃಹಿಣಿ.
0: ಗೃಹಿಣಿ, ವೆರಿ ಗುಡ್. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು.
0: ಓಕೆ.

ದೇವರ ನೀನು ಇರುವ ವಿಷಯ, ಭೂಮಿಗೆ ನೀನು ಬರದ ಕಥೆಯ ಅಮ್ಮನು ನನಗೆ ಹೇಳಿದಳು, ಆದರೆ ಅರ್ಧ ಹೌಳಿಸಿದಳು. ನಿನ್ನ ಮೂಲವನ್ನೇ ನನ್ನ ತಾಯಿ ಇದ್ರೆ ತಿಳಿಸ್ಕೊಟ್ಬಿಡ್ತಾ ಇಲ್ಲೋ, ಆದರೆ ಫುಲ್ ಹೇಳೋಕ್ಕೂ ಮುಂಚೆ ನೀನು ಕರ್ಕೊಬಿಟ್ಟೆ.

ಎಷ್ಟು ಅದ್ಭುತವಾದ ಸಾಲುಗಳು, ಹೀಗೆ ನಮ್ಮ ಸಲೇಖ ಅವರ ಸಾಲುಗಳಲ್ಲಿ ಬರೋದು. ನನ್ನಮ್ಮ ಇದ್ದರೆ ನಿನ್ನ ಹುಟ್ಟು, ನಿನ್ನ ರೀತಿ ನೀತಿ ಇವೆಲ್ಲವನ್ನು ಸಹ ನನ್ನ ಮುಂದೆ ತೆರೆದು ಇಡ್ತಾ ಇಲ್ಲ, ನನಗೆ ನಿನ್ನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು, ಕಳಿಸ್ಬಿಡು ನನ್ನಮ್ಮನ್ನ ಅನ್ನುವಂಥ ಭಾವ ಇರುವಂಥ ಸಾಲುಗಳು. ಈಗೇನು ಹಂಸಲೇಖ ಅವರ ಸಾಲುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ಬೋಣ ಸ್ನೇಹಿತರೆ. ಇನ್ನು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇನ್ನು ಕೆಲವೇ ಕ್ಷಣ ಉಳಿದಿರೋದ್ರಿಂದ ಸೊ ಕರೆಯನ್ನು ತೆಗೆದುಕೊಳ್ಳೋದು ಬೇಡ, ಒಂದು ಗೀತೆಯನ್ನು ಕೇಳಿ ಬರೋಣ. ಯಾವ ಗೀತೆ ಅಂತ ಅಂದರೆ ಕೇಳಿ ಎಲ್ಲರನ್ನೂ ಒಂದು ಕ್ಷಣ ಮೌನ ಮಾಡುವಂತಹ ಗೀತೆ.

ನಾವೇ ಕಂಡ ಕನಸು ಏನಲೆ ಅದಕ್ಕೆ ನಿನ್ನ ಹೆಸರು ಇಡಲೆ ಅನ್ನೋದಕ್ಕಿಂತ ಕಂಡ ಕನಸಿಗೆಲ್ಲ ನಿನ್ನ ಹೆಸರನ್ನೇ ಹಿಡ್ತೀನಿ ನನಸಾಗಿ ನಿನ್ನ ಬದುಕಿ ಬಾ ಅನ್ನುವಂಥ ಸಾಲು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಇದಾಗಿತ್ತು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ತೂಗು ಸೇತುವೆಗಳ ಸರದಾರ ಎಂದೇ ಖ್ಯಾತರಾಗಿದ್ದ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ರಾಜಕೀಯ ಉದ್ವಿಗ್ನತೆ ತೀವ್ರಗೊಳ್ಳುತ್ತಿರುವ ನಡುವೆ ಜಮ್ಮು ಕಾಶ್ಮೀರ ಜಂಟಿ ಆವಾಮಿ ಆಕ್ಷನ್ ಇಸ್ಲಾಮಾಬಾದ್ ಸರ್ಕಾರಕ್ಕೆ 48 ಗಂಟೆಗಳ ಗಡುವು ನೀಡಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆಗೆ ಭೂಕುಸಿತ ಸಂಭವಿಸಿದೆ. ಘಟನಾ ಸ್ಥಳದಿಂದ 3 ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆಯ ನಡುವೆ ಕಳುಹಿಸಿಕೊಡಲಾಯಿತು. ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದ್ದಾರೆ. ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನ ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು 100 ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ

ನಡೆಯಲಿರುವ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
1: ಸಿಕ್ಕಿಬಿದ್ರು.
0: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ನಿಖಲ್ಟೆ ಇದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 1:03:36. ಸ್ನೇಹಿತರೆ, ಈಗ ನಿಮ್ಮ ಸಂದೇಶಗಳನ್ನು ನೋಡುವಂತಹ ಸಮಯ.

ಉಮಾ ಕಿಶೋರ್ ಅವರ ಸಂದೇಶ ಬಿಟಮಿಂದ ಬಂದಿದೆ. ರಿಷಬ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ರೂಪರಂಗನವರ ಸಂದೇಶ, ಹ್ಯಾಪಿ ಬರ್ತ್ಡೇ ರಿಷಬ್ ಅಂತ ಹೇಳ್ತಾ ಇದ್ದಾರೆ. ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಅವರ ಸಂದೇಶ, ರಿಷಬ್ ಶೆಟ್ಟಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿದ್ದಾರೆ ಇವರು. ಹಲಸೂರಿನ ರಾಜೇಶ್ ಅವರ ಸಂದೇಶ, ಅವರ ಚಿತ್ರಗಳು ನಿರ್ದೇಶನ, ಅಭಿನಯ ಮತ್ತು ಕತೆಗೆ ತುಂಬ ಮಹತ್ವ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದ್ಭುತ ಕಲಾವಿದ ರಿಷಬ್ ಅವರಿಗೆ ಶುಭಾಶಯಗಳು ಅಂತ ದಯಾನಂದ ಮಾವಟ್ಕರ್ ಟಿ ಸಿ ಪಾಳ್ಯ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರ ಸಂದೇಶ ಬಂದಿದೆ, ಧನ್ಯವಾದ ಜಗದಾಂಬಿಕಾ ಅವರೇ ನಿಮ್ಮ ಸಾಲುಗಳಿಗೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ, ನಮ್ಮೂರ ಹೆಮ್ಮೆಯ ಡಿವೈನ್ ಸ್ಟಾರ್ ರಿಷಬ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ವಿರೂಪಾಕ್ಷಪ್ಪ, ಕಾವೇರಿ ಹೆಣುಕರು, ರುದ್ರಪ್ಪ ಮಡಿವಾಳರ್, ಇಂದ್ರಗಿ, ಕೊಪ್ಪಳದಿಂದ ಕಾರ್ಯಕ್ರಮಗಳನ್ನೆಲ್ಲ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಿಷಬ್ ಶೆಟ್ಟಿ ಅವರ ಕುರಿತಾದ ಮಾತು, ಮಾಹಿತಿ, ಹಾಡುಗಳು ತುಂಬ ಇಷ್ಟವಾಯಿತು ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಬಿ, ಆರ್ ಎಂ ನಗರ, ನಮ್ಮ ಕರಾವಳಿಯ ಪ್ರತಿಭೆಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಅವರ ವಿಶೇಷ ಆಚರಣೆಗಳನ್ನು ಪ್ರಪಂಚಕ್ಕೆ ತಿಳಿಸಿದ ದೊಡ್ಡ ಪ್ರತಿಭೆ, ನಮ್ಮ ಊರಿನವರು ಅನ್ನುವುದು ನಮಗೂ ಹೆಮ್ಮೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಇವರು. ಸಂಧ್ಯಾ ಮೋಹನ್ ಅವರು ಧನ್ಯವಾದ. ಹಾಗೆ ಮುಂದಿನ ಸಂದೇಶ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈಶ್ವರ್ ಶಶಿಕಲಾ ಗುಬ್ಬಿ ಬಿದ್ರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಾಗೆ ಕಲಾಭಾರತಿ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಮಹಲಾ ಮಾಚೋಹಳ್ಳಿಯಿಂದ. ಓಕೆ, ಮತ್ತೆ ಯಾರ ಸಂದೇಶ, ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡಬಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಣೆಯನ್ನು ಮೆಚ್ಚಿಕೊಂಡಿದ್ದಾರೆ, ಧನ್ಯವಾದ. ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರ ಸಂದೇಶ, ಮೆಚ್ಚುಗೆ ಸಂದೇಶ, ಧನ್ಯವಾದ. ಹಾಗೆ ನಂಬರ್ ಎಂಡಿಂಗ್ 7389 ಇವರ ಸಂದೇಶ ಬಂದಿದೆ, ನನ್ನ ಜನ್ಮದಿನ ಅಂತ ಹೇಳಿದ್ದಾರೆ ಇವರು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಫ್ರೆಂಡ್, ನಿಮ್ಮ ಹೆಸರನ್ನು ಹಾಕ್ಬೇಕಿತ್ತು ನೀವು. ಹಾಗೆ ಅನುಷ್ ಅವರ ಸಂದೇಶ ಬಂದಿದೆ, ಎನ್ ಆರ್ ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ, ಎಷ್ಟು ಚಂದದ ಕಾರ್ಯಕ್ರಮ, ಚಂದದ ನಿರೂಪಣೆ, ಹಾಡುಗಳು ತುಂಬ ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಮಂಜು ಮಹೇಶ್ ಅವರ ಸಂದೇಶ ಬಂದಿದೆ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಹಾಪುರದ ಕವಿತಾ ಅವರ ಸಂದೇಶ ಬಂದಿದೆ, ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ, ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸರ್ವೇಶ್ ಮಠ ಕಲಬುರಗಿ ಜಿಲ್ಲೆಯಿಂದ

0: ಟುಡೇ ಸಮಯ 1:10 ಆಗಲಿದೆ. ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿ ಬನ್ನಿ ಸ್ನೇಹಿತರೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆ

0: ಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ NDMC ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು 100 ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ.

ಇರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1:20:47 ಈ ಸಮಯ ಗೇಮ್ ಶೋ ಕಾರ್ಯಕ್ರಮದ ಸಮಯ. ಗೇಮ್ ಶೋ ಕಾರ್ಯಕ್ರಮದಲ್ಲಿ ಇಂದು ಉತ್ತರ ಹೇಳ್ತೀರಾ ಫ್ರೆಂಡ್ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇಂದಿನ ಕಾರ್ಯಕ್ರಮದ ವಿಶೇಷ ಗೇಮ್ ಶೋನಲ್ಲಿ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ, ಗೇಮ್ ಶೋನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಇನ್ನು ನೀವು ಭಾಗವಹಿಸಬೇಕು ಕ್ವಿಜ್ನಲ್ಲಿ ಅಂತಂದರೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ, 9483091029 4830910029. ಇನ್ನು ಕ್ವಿಜ್ ಕಾರ್ಯಕ್ರಮದ ಪ್ರಶ್ನೆಯೊಂದನ್ನು ಕೇಳ್ತೀನಿ. ಪ್ರಶ್ನೆಯನ್ನು ಕೇಳಿದ ನಂತರ ಒಂದು ಗೀತೆಯ ಕಾಲಾವಕಾಶದಲ್ಲಿ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಪ್ರಶ್ನೆ ಯಾವ ಪ್ರಶ್ನೆಯನ್ನು ಕೇಳೋದು ಅಂತ ಅಂದರೆ, ರೆಡಿ ಇದ್ದೀರಾ? ಗುಡ್, ಎಲ್ಲ ರೆಡಿ ಇದ್ದೀರಾ ಅಂತ ಕೇಳಿ ಖುಷಿಯಾಯಿತು. ನಮ್ಮ ಒಂದು ಕಾಲದಲ್ಲಿ ಎಜುಕೇಷನ್ ಎಲ್ಲ ಬಂದ ನಂತರ ಭಾರತದಲ್ಲಿ

ಬ್ರಿಟಿಷ್ ಎಜುಕೇಷನ್ ಎಸ್ಪೆಷಲಿ ಬಂದ ನಂತರ, ಯುರೋಪಿಯನ್ ಪಾಶ್ಚಾತ್ಯ ಎಜುಕೇಷನ್ ಬಂದ ನಂತರ, ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಕೃತಿ ಯಾವುದು? ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಆದಂತಹ ಮೊಟ್ಟ ಮೊದಲ ಭಾರತೀಯ ಕೃತಿ ಯಾವುದು? ಈ ಒಂದು ಆಗಲೇ ಉತ್ತರ ಬಂತು, ಬಹಳ ಖುಷಿಯಾಯಿತು. ಉತ್ತರ ಹೇಳಿ ನೀವು ಸಹ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಮೊಟ್ಟ ಮೊದಲ ಕೃತಿ ಯಾವುದು? ಒಂದು ಗೀತೆಯ ಕಾಲಾವಕಾಶ ನಿಮಗಾಗಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಗೇಮ್ ಶೋ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕೇಳಿದಂಥ ಪ್ರಶ್ನೆ ಹೇಗಿತ್ತು? ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಮೊಟ್ಟ ಮೊದಲ ಕೃತಿ ಯಾವುದು ಅಂತ ಕೇಳಿದ್ದೆ. ಸಾಕಷ್ಟು ಸ್ನೇಹಿತರ ಉತ್ತರಗಳು ಬಂದಿದೆ. ಇನ್ನು ಈಗ ಬರುವಂಥ ಸಂದೇಶಗಳನ್ನ ತೆಗೆದುಕೊಳ್ಳೋದಿಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಬಂದಿರುವಂಥ ಉತ್ತರಗಳನ್ನು ನೋಡೋಣ. ಯಾಕಂದರೆ ಸಾಕಷ್ಟು ಸರಿ ಉತ್ತರಗಳು ನಮ್ಮ ಸ್ನೇಹಿತರು ಕಳಿಸಿದ್ದಾರೆ, ಬಹಳ ಖುಷಿಯಾಯಿತು. ಅದರಲ್ಲಿ ವೇಗವಾಗಿ ಉತ್ತರವನ್ನು ಕಳಿಸ್ದವರು ಜಗದಾಂಬಿಕಾ ಹಂಸವೇಣಿಯವರು. ಯಾರು ಉತ್ತರಗಳು ಸರಿ ಇದೆ ಆ ಉತ್ತರಗಳನ್ನು ಹೇಳಿಬಿಟ್ಟು ನಾನು ಮತ್ತೊಮ್ಮೆ ಉತ್ತರವನ್ನು ತಿಳಿಸ್ತೀನಿ ನಿಮ್ಮ ಹೆಸರನ್ನು ಹೇಳಿದ ನಂತರ. ಅದಾದ ನಂತರ ಎನ್ ರಾಘವನ್ನವರ ಉತ್ತರ ಸರಿ ಇದೆ, ಹಾಗೆ ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ, ಹಾಗೆ ಯಾರಿದು

ಲೀಲಾ ಅವರು ಬೇಗೂರಿನಿಂದ, ಕಬಡ್ಡಿ ವೆಂಕಟೇಶ್ ಕಬಡ್ಡಿಯಿಂದ ಬಿನ್ನಿಪೇಟೆಯಿಂದ, ಹಾಗೆ ಸಂಧ್ಯಾ ಮೋಹನ್ ಆರ್ ಎಂ ನಗರ, ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ ಸ್ನೇಹಿತರೆ. ಹಾಗೆ ಸರಿ ಉತ್ತರಗಳನ್ನ ಅಷ್ಟೇ ಹೇಳ್ಕೊಂಡು ಹೋಗೋಣ, ಬೇಸರ ಬೇಡ. ಬೇರೆಯವ್ರ ಹೆಸರು ತಗೊಂಡಿಲ್ಲ ಅಂತ ಅಂದರೆ ತಪ್ಪು ಉತ್ತರಗಳನ್ನು ತೆಗೆದುಕೊಳ್ತಾ ಇಲ್ಲ. ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಸುಮಾ ಅವರು ಚಿಕ್ಕಮಗಳೂರಿನಿಂದ, ನವೋದಯ ನಾಗರಾಜ್ ಬೆಂಗಳೂರಿನಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಾಗೆ ಅದಿತಿ ಅಥರ್ವ ಮೋಹನ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಯಲ್ಲದಗುಂಡಿ ಗ್ರಾಮದಿಂದ, ಹಾಗೆ ಶರತ್ ಹಾಗೂ ಪದ್ಮಜ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಮಂಜುಳಶೇಖರ್ ಹೆಲಾಂಕ ಬೆಂಗಳೂರು, ಎಸ್ ಇರಬಹುದಲ್ಲ ಸರಿ ಇದೆ. ಹಾಗೆ ಪೂರ್ಣಿಮಾ ಅವರು ಬೆಂಗಳೂರಿನಿಂದ, ಎಸ್ ನಿಮ್ಮ ಉತ್ತರ ಸಹ ಸರಿ ಇದೆ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ, ಲಕ್ಷ್ಮೀಕಾಂತ್ ನವಲೆರಟ್ಟಿಹಳ್ಳಿಯಿಂದ, ಹಾಗೆ ಮೋನಿಕ್ ಅವರು ಹಾಸನದಿಂದ, ಉಮಾಕಿಶೋರ್ ಅವರು ಬಿಟಿಎಂಯಿಂದ, ಹಾಗೆ ಮತ್ತೆ ಯಾರಿದು ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಎಂ ಶೋಭಾ ಹಾಸನದಿಂದ, ಹಾಗೆ ಸರಿ ಉತ್ತರಗಳನ್ನಷ್ಟೇ ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು ಇವರು, ಹಾಗೆ ಚಿರಂಜೀವಿ ತಿಪ್ಟೂರಿನಿಂದ ಎ ಹರಿಹರನ್ ವಿಜ್ಞಾನ ನಗರ, ಶಿವಶಂಕರ್ ವೇದಾವತಿ ಆನೇಕಲ್ಲಿಂದ, ಹಾಗೆ ಶ್ವೇತಾ ಎಸ್ ರಾವ್ ಸುಳ್ಯಿಂದ, ಹಾಗೆ ಯಾರಿದು ತುಳಸಿ ಹೆಚ್ ಎಸ್ ಸಂಪೇಖ್ಯ ಹೆಗ್ಗೋಡು ಸಾಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ಮತ್ತೆ ಯಾರ ಸಂದೇಶ ಇದು? ಸತೀಶ್ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸರಿ ಉತ್ತರ ಏನಪ್ಪ ಅಂತ ಅಂದರೆ, ಭಗವದ್ಗೀತೆ ಸ್ನೇಹಿತರೆ, ಇದನ್ನು ತರ್ಜುಮೆ ಮಾಡಿದಂಥವರು ವಿಲಿಯಂ ಜೋನ್ಸ್ ಜೂನಿಯರ್. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿದ್ದರು, ಸಂಸ್ಕೃತವನ್ನು ಕಲಿತರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಇವರು. ಶಾಕುಂತಲ ಹಾಗೂ ಇತರ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇವರು. ಅದರಲ್ಲಿ ಮೊದಲನೇದಾಗಿ ಮಾಡಿದ್ದು ಭಗವದ್ಗೀತೆ. ಭಗವದ್ಗೀತೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ, ಬಾ ಅಂದರೆ ಬೆಳಕು, ಜ್ಞಾನವೆಂಬ ಹಾಗೆ, ರಥ ಅಂದರೆ ಆಸಕ್ತ, ದೇಶ ಭಾರತ ಅಂದರೆ ಬೆಳಕು, ಇದು ನಮ್ಮ ಭಾರತವನ್ನು ತಿಳಿಸುತ್ತೆ. ಅದು ಭಗವದ್ಗೀತೆಯನ್ನು ಅಂತಹ ಒಂದು ಜಾಗದಲ್ಲಿ, ಅಂತಹ ಒಂದು ಊರಿನಲ್ಲಿ ತಿಳಿಸಲಾಗಿದೆ ಅಂತ, ಅಂತಹ ಮಣ್ಣಿನಿಂದ ಬಂದಿದೆ ಅಂತ, ಬೆಳಕನ್ನು ಇಷ್ಟಪಡುವಂತಹ ಆಸಕ್ತರಾಗಿರುವಂಥ ದೇಶದಿಂದ ಬಂದಿದೆ ಅಂತ ಹೇಳಿದಂತಹ ಮಹನೀಯರು ಇವರು. ಇನ್ನು ಮುಂದಿನ ಪ್ರಶ್ನೆಗೆ ರೆಡಿ ಇರಿ, ಓಕೆನಾ? ಪ್ರಶ್ನೆ ಹೀಗಿದೆ ಅಂತ ಅಂದರೆ, ನಮ್ಮ ಈ ವಾಯುಮಂಡಲ ಏನಿದೆ, ವಾತಾವರಣ ಏನಿದೆ, ಇಲ್ಲಿ ನಾವು ಆಕ್ಸಿಜನ್ನ ತೆಗೆದುಕೊಳ್ತಾ ಇದ್ದೀವಿ. ಆದರೆ ಈ ವಾಯುಮಂಡಲದಲ್ಲಿ ಕೇವಲ ಆಕ್ಸಿಜನ್ ಅಷ್ಟೇ ಇದೆಯಾ, ಅಲ್ಲಿ ಬೇರೆ ಬೇರೆ ಗಾಳಿ ಸಹ ಇದೆ. ಪ್ರಶ್ನೆ ಏನಪ್ಪ ಅಂತ ಅಂದರೆ, ಹೇಳ್ಬಿಡ್ತೀನಿ ಯಾವುದೇ ಯಾವುದು ಮೇಜರ್ ಆಗಿರುವಂಥ ಗಾಳಿಗಳು ಅಂತ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಇದೆ, ಆರ್ಗನ್ ಇದೆ, ನೈಟ್ರೋಜನ್ ಇದೆ, ಓಝೋನ್ ಇದೆ. ಹಾಗೆ ಇದರಲ್ಲಿ ವಿಶೇಷವಾಗಿ ಯಾವ ಒಂದು ಗಾಳಿಯ ಪ್ರಮಾಣ ಹೆಚ್ಚಿದೆ? ವಾಯುಮಂಡಲದಲ್ಲಿ ಅನೇಕ ಗಾಳಿಗಳಿದೆ, ಯಾವ ಒಂದು ಗಾಳಿಯ ಪ್ರಮಾಣ ಹೆಚ್ಚಿದೆ? ಏನಾದರೂ ಪರ್ಸೆಂಟೇಜ್ ಗೊತ್ತಿದ್ರೆ ಹಾಗೆ ಹಾಕಿ, ಅದು ಬೋನಸ್ ಅಷ್ಟೇ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಉತ್ತರಗಳನ್ನು ನೋಡ್ತಾ ಸಾಕ್ತೀನಿ ಸ್ನೇಹಿತರೆ.

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ನಮ್ಮ ಅಟ್ಮಾಸ್ಫೇರಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್ ಎಲ್ಲ ಒಂದು ಗಾಳಿಗಳಿದ್ದಾವೆ. ಅದರಲ್ಲಿ ಹೆಚ್ಚಿನ ಸಾಂದ್ರತೆ ಯಾವುದು ಅಂತ ಕೇಳಿದೆ. ಸಾಕಷ್ಟು ಸರಿ ಉತ್ತರಗಳು ಬಂದಿದೆ. ಒಬ್ಬ ಭಾಳಷ್ಟು ಸಾಕಷ್ಟಲ್ಲ, ಭಾಳಷ್ಟು ಸರಿ ಉತ್ತರಗಳು ಬಂದಿದೆ. ಅದು ಉತ್ತರಗಳನ್ನು ಒಮ್ಮೆ ನೋಡ್ತಾ ಹೋಗೋಣ. ವೇಗವಾಗಿ ಉತ್ತರವನ್ನು ಕೊಟ್ಟಂಥವರು ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ, ಬಿನ್ನಿಪೇಟೆಯಿಂದ. ಹಾಗೆ ಡಬಲ್ 8 9 8 ಓಕೆ, ಆನ್ಸರನ್ನು ಡಿಲೀಟ್ ಮಾಡಿಬಿಟ್ರು ಇವರು. ಜಗದಾಂಬಿಕಾ ಹಂಸವೇಣಿಯವರು, ನಿಮ್ಮ ಉತ್ತರ ಸರಿ ಇದೆ. ಹಾಗೆ ಶರತ್ ಹಾಗೂ ಪದ್ಮಜ ಬೀಡೆ ಹಂಪಿನಗರ ಬೆಂಗಳೂರಿನಿಂದ, ಸರಿ ಇದೆ. ಸರಿ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಲೀಲಾ ಅವರು ಬೇಗೂರಿನಿಂದ, ಒಂದೇ ಸಾಲಿನಲ್ಲಿ ನಿಮ್ಮ ಉತ್ತರಗಳಿರಲಿ ಸ್ನೇಹಿತರೆ. ಜೈಪಾಲ್ ಚಳ್ಕೆರೆ ಚಿತ್ರದುರ್ಗದಿಂದ, ಅನುಪಮ ಕುಮಾರ್ ಪಾರ್ಕ್ನಿಂದ, ವೆರಿ ಗುಡ್, ನಿಮ್ಮ ಉತ್ತರ ಸರಿ ಇದೆ. ಎಷ್ಟು ಸಿಂಪಲಾಗಿ ಒಂದೇ ಸಾಲಿನಲ್ಲಿ ಉತ್ತರಗಳನ್ನು ಬರೆದು ಕಳಿಸಿದ್ರೆ ಹೀಗೆ ಇರಲಿ ಎಲ್ಲರ ಉತ್ತರಗಳು ಅಂತ ಹೇಳ್ತೀನಿ. ಹಾಗೆ ಮುಂದಿನ ಸಂದೇಶ, ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಹಾಗೆ ಕೌಸಲ್ ಅವರು ಬನಶಂಕರಿಯಿಂದ, ಎನ್ ರಾಘವನ್ ಅವರ ಸಂದೇಶ, ಹಾಗೆ

ಹಾಗೆ ಚಿರಂಜೀವರ ತಿಪ್ಟೂರಿನಿಂದ, ಮಮತಾ ರಘು ಕಡೂರಿನಿಂದ, ಹಾಗೆ ಎಂ ಈಶಣ್ಣ ಮುತಿಗಾರಹಳ್ಳಿಯಿಂದ, ಉಮಾ ಕಿಶೋರ್ ಬಿ ಟಿ ಎಮ್ ಇಂದ, ವರಲಕ್ಷ್ಮಿಯವರು ಪೀಣ್ಯದಿಂದ, ಸುದರ್ಶನ್ ರಾಜಗೋಪಾಲನಗರ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆ ಶ್ವೇತಾ ಎಸ್ ರಾವ್ ಸುಳ್ಳೆಯಿಂದ, ಮಂಜುಶ್ರೀ ಧಾರವಾಡದಿಂದ, ಸುರೇ ಓಕೆ ಎಸ್ ಎಂ ಶೋಭಾ ಹಾಸನದಿಂದ, ಹಾಗೆ ನಂದಕಿಶೋರ್ ಬಸವನಗುಡಿ ಬೆಂಗಳೂರಿನಿಂದ, ಹಾಗೆ ಯಾರಿದು ವಾಸುಕಿ ಸಾಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಡಲದಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಧನ್ಪಾಲ್ ಸಕಲೇಶ್ವರದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರ ಬೆಂಗಳೂರಿನಿಂದ, ಹಾಗೆ ತುಳಸಿ ಹೆಚ್ ಎಸ್ ಸಂಪೈಕೈ ಹೆಗ್ಗೋಡು ಸಾಗರ ಶಿವಮೊಗ್ಗದಿಂದ, ಹಾಗೆ ಜಿತಕಲಾ ಜಿ ಎಂ ಪಾಳ್ಳೆ ಬೆಂಗಳೂರಿನಿಂದ, ಹಾಗೆ ವಿಜಯಕುಮಾರ್ ಗಸ್ತಿಗಾರ ಮುದ್ದೆಬಿಹಾಳ್ನಿಂದ, ಹಾಗೆ ನಾಗರಾಜು ಬನ್ನೂರಿನಿಂದ, ಹರಿಹರನವರು ವಿಜ್ಞಾನ ನಗರದಿಂದ, ಹಾಗೆ ನಮ್ಮ ಸ್ನೇಹಿತರು ಇನ್ನೂ ರಿಕ್ವೆಸ್ಟ್ ಹೋಗಿ ಮೆಸೇಜ್ ಕಳಿಸ್ತಾ ಇದ್ದಾರೆ ಕೆಲವರು. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಸರಿ ಉತ್ತರ ಏನಪ್ಪ ಅಂತ ಅಂದರೆ, ಈಗಾಗಲೇ ತಿಳಿಸಿದೆ ನಮ್ಮ ವಾಯುಮಂಡಲದಲ್ಲಿ ಅನೇಕ ಒಂದು ಅನಿಲಗಳಿದ್ದಾವೆ, ಅದರಲ್ಲಿ ಸರಿಯಾದ ಉತ್ತರ ಬಂದು ನೈಟ್ರೋಜನ್. ಯಾರೆಲ್ಲ ಸರಿ ಉತ್ತರವನ್ನು ಕೊಟ್ಟಿದ್ದೀರಾ, ನಿಮ್ಮೆಲ್ಲರ ಉತ್ತರಗಳು ಸರಿ, ಬಹಳ ಖುಷಿ ಆಯಿತು. ನಿಮ್ಮ ಸಂದೇಶಗಳು ಅಷ್ಟು ಬೇಗ ಬಂತು. ಮೊದಲನೇದಾಗಿ ನೈಟ್ರೋಜನ್ ಅತಿ ಹೆಚ್ಚು ಪ್ರಮಾಣದಲ್ಲಿದೆ, 78.08, ಹಾಗೆ ಆಕ್ಸಿಜನ್ ನಂತರದ ಸ್ಥಾನದಲ್ಲಿ 20.94%, ಹಾಗೆ ಆರ್ಗನ್ 0.93, ಹಾಗೆ ಕಾರ್ಬನ್ ಡೈಆಕ್ಸೈಡ್ 0.03%, ಹಾಗೆ ಓಜೋನ್ 0.00005. ಹೀಗೆ ಒಂದು ಆರ್ಡರಲ್ಲಿ ಹೋಗುತ್ತೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಗಾಳಿ ಇರೋದು ನೈಟ್ರೋಜನ್, ನಮ್ಮ ವಾತಾವರಣದಲ್ಲಿ ಇರುವಂತಹ ಗಾಳಿ. ಆದರೆ ನಾವು ನಮ್ಮ ಉಸಿರಾಟಕ್ಕೆ ಬಳಸೋದು ಆಕ್ಸಿಜನ್, ಹಾಗೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಇನ್ನೂ ಸರಿ ಉತ್ತರವನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಪ್ರಶ್ನೆ, ವಿಟಮಿನ್ಗಳ ಕೊರತೆಯನ್ನು ಕುರಿತು ಕೇಳ್ತೀನಿ, ಓಕೆನಾ? ಸಿಂಪ್ಟಮ್ಸ್ ಹೀಗಿರುತ್ತೆ: ಸ್ನಾಯುಗಳು ಬಲಹೀನ ಆಗುತ್ತೆ, ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುತ್ತೆ, ಇದರಿಂದ ಬರುವಂತಹ ರೋಗ ಬೇರೆ ಬೇರೆ, ಇದು ಯಾವ ವಿಟಮಿನ್ನ ಕೊರತೆ ಅಥವಾ ಡಿಫಿಷಿಯನ್ಸಿಯಿಂದ ಬರುತ್ತೆ? ಬೇರೆ ಬೇರೆಯಿಂದ ಸ್ನಾಯುಗಳು ಬಲಹೀನ ಆಗುತ್ತೆ, ಹಾಗೆ ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುತ್ತೆ, ಇದಕ್ಕೆ ಬೇರೆ ಬೇರೆ ಅಂತ ಕರೀತಾರೆ. ಯಾವ ಒಂದು ವಿಟಮಿನ್ನ ಡಿಫಿಷಿಯನ್ಸಿ ಅಥವಾ ಕೊರತೆಯಿಂದ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಉತ್ತರವನ್ನು ಹೇಳಿ ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಉತ್ತರಗಳನ್ನೆಲ್ಲ ನೋಡ್ತಾ ಸಾಕ್ತೀನಿ ಸ್ನೇಹಿತರೆ.

ಕ್ವಿಜ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಕೊನೆಯ ಪ್ರಶ್ನೆಗೆ ಬಹಳಷ್ಟು ಸರಿ ಉತ್ತರಗಳು ಬಂದಿದೆ. ಯಾರೆಲ್ಲ ಸರಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅವರ ಹೆಸರನ್ನು ಹೇಳ್ತಾ ಸಾಗಣ. ಹಾಗೆ ಅತ್ಯಂತ ವೇಗವಾಗಿ ಸರಿ ಉತ್ತರವನ್ನು ಕೊಟ್ಟಂಥವರು, ಓಕೆ, ಅಂದರೆ ಕೆಲವು ಇದರಲ್ಲಿ ಪರ್ಟಿಕ್ಯುಲರಾಗಿ ಉತ್ತರ ಇರಬೇಕು ಅಂತೇನಿಲ್ಲ, ಕೆಲವರು ನಂಬರನ್ನು ಮೆನ್ಷನ್ ಮಾಡಿಲ್ಲ. ಆ ರೀತಿ ನೋಡೋದಾದರೆ ಕವಾಡಿ ವೆಂಕಟೇಶ್, ಕವಾಡಿ ಇಂದಿರಾ ಇವರ ಉತ್ತರ ಸರಿ ಇದೆ. ಹಾಗೆ ಆ ನಂಬರನ್ನು ಮೆನ್ಷನ್ ಮಾಡದೇ ಇದ್ದರೂ ಕೆಲವು ಉತ್ತರಗಳನ್ನ ತೆಗೆದುಕೊಳ್ತಾ ಹೋಗೋಣ. ಇಲ್ಲ, ತುಂಬ ಜನರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ, ಅಂತ ಉತ್ತರಗಳನ್ನಷ್ಟೇ ತೆಗೆದುಕೊಳ್ತೀನಿ ನಾನು. ಇನ್ನು ಕೆಲವರು ಉತ್ತರಗಳಂತೂ ಭಾಳ ಖುಷಿ ಕೊಡುತ್ತೆ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ. ಶರತ್ ಹಾಗೂ ಪದ್ಮಜ ಭಿಡೆ, ಹಂಪಿನಗರ ಬೆಂಗಳೂರಿನಿಂದ, ಸರಿ ಇದೆ, ಸರಿ ಉತ್ತರಗಳನ್ನ ಹೇಳ್ತಾ ಹೋಗೋಣ. ಹಾಗೆ ತುಂಬ ಸಿಂಪಲ್ ಇದು, ಆದರೆ ಒಂದು ನಂಬರನ್ನು ಹಾಕಬೇಕಿತ್ತು. ಕೆಲವರು ಬಿಟ್ಟಿದ್ದಾರೆ, ಮಾಲಾ ಮಾಚೋಳಿಯಿಂದ ಸರಿ ಇದೆ, ಆರ್ ರಾಘವನ್ ನಿಮ್ಮ ಉತ್ತರ ಸರಿ ಇದೆ. ಹಾಗೆ ಜೈಪಾಲ್ ಚಳ್ಕೆರೆ ಚಿತ್ರದುರ್ಗದಿಂದ, ಸ್ನೇಹಿತರೆ ಒಂದೇ ಲೈನಲ್ಲಿರಲಿ ನಿಮ್ಮ ಉತ್ತರ, ಓಕೆನಾ, ಥ್ಯಾಂಕ್ ಯು, ನೆಕ್ಸ್ಟ್ ಟೈಮಿಂದ ಹಾಕಿ ಕಳಿಸ್ತೀರ ಅನ್ನೋ ಭರವಸೆ ಇದೆ. ಕೌಸಲ್ಯ ಅವರು ಬನಶಂಕರಿಯಿಂದ ಸರಿ ಇದೆ. ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್, ಹಾಗೆ ಅನುಪಮಾ ಕುಮಾರ ಪಾರ್ಕ್ನಿಂದ, ಹಾಗೆ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ಸುದರ್ಶನ್ ಅವರು ರಾಜಗೋಪಾಲ್ ನಗರದಿಂದ, ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿಯಿಂದ, ಹಾಗೆ ಮದನ್ ನಾಗರ ಹಾಳ ರಾಯಚೂರು ಜಿಲ್ಲೆಯಿಂದ, ಹಾಗೆ ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 02571, ಹಾಗೆ ನಂಬರ್ ಎಂಡಿಂಗ್ ಅಲ್ಲ, ಇವರ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಹಾಗೆ ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆ ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆ ಜಿತಕಲಾ ಜಿ ಎಂ ಪಾಳ್ಯ ಬೆಂಗಳೂರಿನಿಂದ, ಹಾಗೆ ರಾಧಾ ಹಿರಿಯಣ್ಣ ನಾಗಮಂಡಲದಿಂದ, ಹಾಗೆ ಸುಮಾರು ಚಿಕ್ಕಮಗಳೂರಿನಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರಿಂದ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಾಗೆ ಕೆಲವು ಉತ್ತರಗಳು ತುಂಬ ಚೆನ್ನಾಗಿರುತ್ತೆ, ಖುಷಿ ನೋಡಿದ್ರೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಹಾಗೆ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರದ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಮಮತಾ ರಘು ಕಡೂರಿನಿಂದ, ಹಾಗೆ ತ್ರಿವೇಣಿ ಸುದರ್ಶನ್ ಜೆ ಪಿ ನಗರ ಬೆಂಗಳೂರಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಳಿಯಿಂದ, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಹಾಗೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಹೆಸರ ಜೊತೆ ನಿಮ್ಮ ಉತ್ತರ ಜೊತೆ ನಿಮ್ಮ ಹೆಸರುಗಳು ಬರಲಿ ಸ್ನೇಹಿತರೆ. ನಂದಕಿಶೋರ್ ಬಸನಗುಡಿ ಬೆಂಗಳೂರಿನಿಂದ, ಹಾಗೆ ಯಾರಿದು ವಾಸುಕಿ ಅವರು ಸಾಗರದಿಂದ, ಮತ್ತೆ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ನಂಬರ್ ಎಂಡಿಂಗ್ ವಿತ್ 57468 ಇವರ ಉತ್ತರ ಸರಿ ಇದೆ. ಹಾಗೆ ಯಾರಿದು ತುಳಸಿ ಹೆಚ್ ಎಸ್ ಸಂಪೈಕೈ ಹೆಗೋಡು ಸಾಗರ ಶಿವಮೊಗ್ಗದಿಂದ, ಹೆಸರು ಚೆನ್ನಾಗಿದೆ ನಿಮ್ಮೂರ್ದು, ನಂಗೆ ಇಷ್ಟ ಆಗ್ತಿದೆ ಹೇಳೋದಕ್ಕೆ. ಹಾಗೆ ಜಿ ಇಂದಿರಾ ಹೈದರಾಬಾದ್ನಿಂದ, ಹಾಗೆ ಯಾರಿದು ಶ್ರೀರಕ್ಷಾ ಚಿನ್ಮಯ ಸರಸ್ವತಿ ಶಿವಕುಮಾರ್ ಅವರಾದಿ ಕಿರಾಣಿ ಅಂಗಡಿ ಕಡೆಪಟ್ಟಿ ಕ್ರಾಸ್ ಜಮಖಂಡಿಯಿಂದ, ಹಾಗೆ ಜನರ 430 ಬ್ಲಾಕಿಂದ ರಾಜು ಶಾಂತ ಅಕ್ಕಮ್ಮ ಅವರ ಸಂದೇಶ, ಹಾಗೆ ಮೀನಾಕ್ಷಿ 8ನೇ ಮೈಲಿಯಿಂದ, ನಾಗರಾಜು ಬನ್ನೂರು ಇರಬೇಕು ಇವರ ಸರಿ ಉತ್ತರ ಇದೆ. ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ, ಹಾಗೆ ಇಸ್ ಓಕೆ ಸ್ನೇಹಿತರೆ, ಯಾರು ಬೇಸರ ಮಾಡ್ಕೋಬಿಡಿ ಸ್ಪೆಸಿಫಿಕ್ ಅಂದಾಗ, ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು, ಪ್ರಯತ್ನ ಅಷ್ಟೇ, ಒಂದು ಆಟ, ಒಂದು ಸಮಯವನ್ನು ಕಳೀತಾ ಇದ್ದೀವಿ ಜೊತೆಯಾಗಿ, ಮತ್ತೇನೂ ಇಲ್ಲ, ಯಾರು ಬೇಸರ ಮಾಡ್ಕೋಬೇಡಿ. ಹಾಗೆ ಸರಿಯಾದ ಉತ್ತರವನ್ನು ಹೇಳುವಂತಹ ಸಮಯ, ನಾನು ನಿಮಗೆ ಸಿಂಪ್ಟಮ್ಸನ್ನು ಹೇಳಿದೆ ಜೊತೆಗೆ ಲಕ್ಷಣ ಹೇಳಿ ಅದನ್ನು ಬಿಟ್ಬೋಣ ಅಂದ್ಕೊಂಡೆ, ಆದರೆ
ಯಾವ ಒಂದು ರೋಗ ಅದು ಅಂತಲೂ ಕೇಳಿದೆ. ಅದನ್ನು ಹೇಳಿ, ನಿಮಗೆ ಉತ್ತರವನ್ನು ಹೇಳಿ ಅಂತ ಕೇಳಿದೆ. ಸಿಂಪ್ಟಮ್ಸು ಹೀಗಿದೆ, ಸ್ನಾಯುಗಳು ಬಲಹೀನ ಆಗ್ತವೆ ಮತ್ತು ಕೆಲಸ ಮಾಡೋದಕ್ಕೆ ಅಂಥ ಶಕ್ತಿ ಇರೋದಿಲ್ಲ. ಇದನ್ನು ಬೆರಿಬೆರಿ ಅಂತ ಕರೀತಾರೆ. ಇದನ್ನು ಯಾವ ಒಂದು ವಿಟಮಿನ್ನ ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂತ ಕೇಳಿದೆ. ಸರಿ ಉತ್ತರ ಬಂದು ವಿಟಮಿನ್ B1 ಈ ಒಂದು ಡಿಫಿಷಿಯನ್ಸಿಯಿಂದ ಬರುತ್ತೆ ಸ್ನೇಹಿತರೆ. ಕೆಲವರೆಲ್ಲ ತುಂಬನೇ ನೀಟಾಗಿ ಮೆನ್ಷನನ್ನು ಮಾಡಿದರು, ಥಯಾಮಿನ್ನು ಡಿಫಿಷಿಯನ್ಸಿಯಿಂದನೂ ಅದನ್ನು ವಿಟಮಿನ್ B1 ಅಂತ ಕರೀತಾರೆ. ಬಟ್ ಮೇನಾಗಿ ಅದನ್ನು ಏನಂತ ಕರೀತಾರೆ, ಥಯಾಮಿನ್ ಅಂತ ಕರೀತಾರೆ. ಹಾಗೆ ವಿಟಮಿನ್ B1 ಅಂತ ಯಾರೆಲ್ಲ ಕಳಿಸಿದಿರಾ, ನಿಮ್ಮೆಲ್ಲರ ಉತ್ತರಗಳು ಸರಿ ಇದೆ. ವಿಟಮಿನ್ B1, ಹಾಗೆ ಕೆಲವು ಸ್ನೇಹಿತರು ವಿಟಮಿನ್ B ಅಂತ ಕಳಿಸಿದಿರಾ, ಇಟ್ಸ್ ಓಕೆ, ಅದು ಸರಿ ಇದೆ, ತಲೆ ಕೆಡಿಸ್ಕೊಬಿಡಿ. B1 ಯಾಕಂದರೆ ದರ್ ಇಸ್ ಅ ಡಿಫ್ರೆನ್ಸ್ ಇದೆಯಲ್ಲ, B1ನೇ ಬೇರೆ, B12ಲ್ಲೇ ಬೇರೆ, ವಿಟಮಿನಲ್ಲಿ ಡಿಫ್ರೆನ್ಷಿಯೇಷನ್ಸ್ ಬರುತ್ತೆ. ಆದ್ದರಿಂದ ವಿಟಮಿನ್ B1 ಅಂತ ಯಾರೆಲ್ಲ ಕಳಿಸಿದ್ರಿ, ಆ ಎಲ್ಲ ಉತ್ತರಗಳು ಸರಿ ಇದೆ. ಬೇಸರ ಅಂತೂ ಮಾಡ್ಕೋಬೇಡಿ, ಓಕೆನಾ? ಆರಾಮಾಗಿ ಖುಷಿಯಾಗಿ, ಇದು ಒಂದು ಗೇಮ್ ಅಷ್ಟೇ, ಎಂಜಾಯ್ ಮಾಡಿ, ಓಕೆನಾ? ನನ್ನ ಹೆಸರು ಹೇಳಿಲ್ಲ ಅಂತ ಕೆಲವು ಸ್ನೇಹಿತರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾಕೆ ಹೇಳಿಲ್ಲ ಅಂತ ನಿಮಗೆ ಗೊತ್ತಲ್ವ? ಈಗ ಇನ್ನು ಮುಂದಿನ ಪ್ರಶ್ನೆಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಇತ್ತೀಚೆಗೆ ಏನಾಗಿದೆಯಪ್ಪ ಅಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಗ್ಲೋಬಲ್ ವಾರ್ಮಿಂಗ್ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ ನಾವು. ಒಂದು ಖಂಡದಲ್ಲಿ, ನಿಮಗೆ ಗೊತ್ತಲ್ವಾ, ನಮ್ಮ ವಿಶ್ವದ 7 ಖಂಡಗಳಲ್ಲಿ ಒಂದು ಖಂಡದಲ್ಲಿ ತಾಪಮಾನ ಈ ವರ್ಷದಲ್ಲಿ ಅತಿ ಹೆಚ್ಚು ಒಂದು ದಾಖಲಾಗ್ತಿದೆ. ಅಂದರೆ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ತಾಪಮಾನ ಕಡಿಮೆನೇ, ಬಟ್ ಅವ್ರಿಗೆ ಅದು ತುಂಬ ದೊಡ್ಡದಾಗಿ ತಾಪಮಾನ ಜಾಸ್ತಿ ಆಗ್ತಿದೆ. ನಮಗೆ ಹೇಗೆ ಇಲ್ಲಿ 30 ಡಿಗ್ರಿ ನಾರ್ಮಲ್ ಅನಿಸುತ್ತಲ್ವಾ, ಅದು ಹೇಗೆ ನಮಗೆ 40 ಹೋದರೆ ಎಷ್ಟು ಕಷ್ಟ ಆಗುತ್ತೆ, ಆ ರೀತಿ ಕಷ್ಟ ಈಗ ಆಗ್ತಿದೆ. ಯಾವ ಒಂದು ಖಂಡದಲ್ಲಿ ಅತಿ ಹೆಚ್ಚು ತಾಪಮಾನ ಏರಿಕೆ ಆಗ್ತಿದೆ, ಆ ಒಂದು ಖಂಡದ ಹೆಸರನ್ನು ತಿಳಿಸಿ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ.

0: ಯಾವ ಒಂದು ಖಂಡ ಅತಿ ಹೆಚ್ಚು ಒಂದು ತಾಪಮಾನವನ್ನು ಕಾಣ್ತಿದೆ ಅಂತ ಕೇಳಿದೆ. ಸಾಕಷ್ಟು ಸರಿ ಉತ್ತರಗಳು ಬಂದಿದೆ. ಉತ್ತರವನ್ನು ಹೇಳಿಬಿಟ್ಟು ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಂದಿನ ಸರಿ ಉತ್ತರ ಏನಪ್ಪ ಅಂತಂದರೆ ಯುರೋಪ್ ಖಂಡ. ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚು ತಾಪಮಾನವನ್ನು ಅದು ಫೇಸ್ ಮಾಡ್ತಾ ಇದೆ. ಆರ್ಕ್ಟಿಕ್ ರೀಜನಲ್ಲಿ ಇದ್ದರೂ ಸಹ ತಾಪಮಾನ ನಮ್ಮಲ್ಲಿರಷ್ಟು ತಾಪಮಾನ ಇದ್ದರೂ ಸಹ ಅದರ ತಾಪಮಾನವನ್ನು ತಡೆದುಕೊಳ್ಳೋದಕ್ಕೆ ಆಗ್ತಿಲ್ಲ. ಯಾಕಂದರೆ ಅವೆಲ್ಲ ಶೀತಲ ಖಂಡಗಳಲ್ವ, ಶೀತಲ ಒಂದು ದೇಶಗಳು. ಅಂತಹ ದೇಶಗಳು ಅತಿ ಹೆಚ್ಚು ತಾಪಮಾನವನ್ನು ನೋಡ್ತಾ ಇದೆ. ಇನ್ನು ಸಮುದ್ರದ ಸುತ್ತಲೂ ದ್ವೀಪಗಳಂತಹ ಒಂದಷ್ಟು ದೇಶಗಳಿರುವಂತಹ ಕೋಸ್ಟಲ್ ಲೈನ್ಗಳನ್ನ ಲಾಸ್ ಮಾಡ್ಕೋತವೆ ಅನ್ನೋ ಭಯ ಇದೆ. ಯಾಕಂದರೆ ಹೀಟ್ ಜಾಸ್ತಿ ಆದರೆ ಸ್ನೋ ಮೆಲ್ಟ್ ಆಗುತ್ತೆ, ಸ್ನೋ ಮೆಲ್ಟ್ ಆದರೆ ದೇಶಗಳು ಮುಳುಗಡೆ ಆಗ್ತವೆ ಅಂತ ಹೇಳ್ತಾರೆ. ಇನ್ನು ಸರಿ ಉತ್ತರಗಳನ್ನು ನೋಡೋಣ. ಸಾಕಷ್ಟು ಸರಿ ಉತ್ತರಗಳಿದೆ. ಎಷ್ಟು ಉತ್ತರಗಳನ್ನು ನೋಡೋದಕ್ಕಾಗುತ್ತೆ ಅಷ್ಟು ಉತ್ತರಗಳನ್ನು ನೋಡೋಣ. ಸರಿ ಉತ್ತರವನ್ನು ಮೊದಲನೇದಾಗಿ ಕಳಿಸಿದ್ದಾರೆ ಯಾರಿದು, ರತ್ನ ಅವರು ಬೆಂಗಳೂರಿನಿಂದ. ನಂತರ ಹೊನ್ನೂರಲ್ಲಿ ಹನುಮಂತಪುರದಿಂದ ಶರತ್ ಹಾಗೂ ಪದ್ಮಜ ಭಿಡೆ ಹಂಪಿನಗರ ಬೆಂಗಳೂರಿನಿಂದ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರಿಂದ. ಜಗದಾಂಬಿಕಾ ಹಂಸವೇಣಿ ಅವರು ಮತ್ತಿಕೆರೆ ಬೆಂಗಳೂರಿನಿಂದ. ಲೀಲಾ ಅವರು ಬೇಗೂರಿನಿಂದ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ. ಹಾಗೆ ಮಾದನ ಹಿಪ್ಪರಿಗೆ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಹಾಗೆ ಸರಿ ಉತ್ತರಗಳನ್ನಷ್ಟೇ ನೋಡ್ತಾ ಹೋಗೋಣ ಸ್ನೇಹಿತರೆ. ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ. ಹಾಗೆ ಜೈಪಾಲ್ ಚಳ್ಕೆರೆ ಚಿತ್ರದುರ್ಗದಿಂದ. ಒಂದೇ ಸಾಲಿನಲ್ಲಿ ಬಂದಿಲ್ಲ ಈಗೂ ನಿಮ್ಮ ಉತ್ತರ, ಇಟ್ಸ್ ಓಕೆ. ವಿಜಯ್ ಅವರು ವಿಲ್ಸನ್ ಗಾರ್ಡನಿಂದ. ಹಾಗೆ ನೇತ್ರ ಕೆಂಗೇರಿಯಿಂದ. ರಘುನಾರಾಯಣ್ ಬೆಂಗಳೂರಿನಿಂದ. ಹಾಗೆ ಮೊಹಮ್ಮದ್ ನಾಗರಾಳ ರಾಯಚೂರು ಜಿಲ್ಲೆಯಿಂದ. ಯಾರಿದು, ಜಯಶ್ರೀ ಸುನೀಲ್ ರಾಜಾಜಿನಗರಿಂದ. ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ಪ್ರತಿಭಾ ಅವರು ಬೆಂಗಳೂರಿನಿಂದ. ಹಾಗೆ ಯಾರಿದು, ಕೌಸಲ್ಯ ಅವರು ಬನಶಂಕರಿಯಿಂದ. ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 5-7-4-6-8. ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ. ಸುಮಾ ಓಕೆ, ನೋ ನೋ ನೋ ನೋ, ಇಟ್ಸ್ ಓಕೆ ಇಟ್ಸ್ ಓಕೆ. ಯಾರಿದು, ರೇಖಾ ಅಕ್ಕಿ ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಈಗೆಲ್ಲ ಸರಿ ಉತ್ತರ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ, ತಪ್ಪು ಉತ್ತರಗಳಿದ್ದನ್ನ ಪ್ರಯತ್ನ ಮಾಡಿದ್ ನೋ ಪ್ರಾಬ್ಲಮ್. ಯಾರಿದು, ಅಂತ ಉತ್ತರಗಳು ನೋಡ್ತಿಲ್ಲ ಅಷ್ಟೇ ನಾನು. ವಿಜಯಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಿ ಆಸನದಿಂದ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ. ರಾಘವೇಂದ್ರ ಅವರು ಶಿವಮೊಗ್ಗದಿಂದ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಕಬಡ್ಡಿ ವೆಂಕಟೇಶ್ ಕಬಡ್ಡಿಯಿಂದ ಬೆನಿಪೇಟೆಯಿಂದ. ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ. ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ. ಹಾಗೆ ಶಿವತೇಶ್ರಾವ್ ಸುಳ್ಳ್ಯದಿಂದ. ಸ್ಟುಡಿಯೋ ಸಮಯ ಇನ್ನೇನು 2 ಗಂಟೆ ಆಗಲಿದೆ ಸ್ನೇಹಿತರೆ, 2 ಗಂಟೆಗೆ ಸರಿಯಾಗಿ ನ್ಯೂಸನ್ನು ಕೇಳಿದ್ದೀರಿ.
1: This is Akashvani and I am Valsa Williams with the midday news. The headlines. Prime Minister Narendra Modi holds delegation level talks with Indonesian President Prabowo Subianto in Jakarta. MOUs exchanged in several areas including critical minerals, technology, agriculture and maritime security. Prime Minister Modi conferred Indonesia's highest honor Bintang Adipurna of the Republic of Indonesia in Jakarta. Gujarat High Court upholds death sentence for 38 accused and life term for 11 persons in 2008 Ahmedabad serial blast case. President Draupadi Murmu flags off trophies of Durand Cup Tournament 2026 in New Delhi today. And southwest monsoon to further advance into parts of Gujarat, Haryana, Punjab and Rajasthan during next 3 days. Prime Minister Narendra Modi held delegation-level talks with his Indonesian President Prabowo Subianto in Jakarta to review the full spectrum of bilateral ties and provide fresh momentum to the comprehensive strategic partnership between the two countries. The two leaders also witnessed the exchange of Memoranda of Understanding, MOUs, aimed at enhancing collaboration in areas of mutual interest. Speaking at a joint press conference with the Indonesian President in Jakarta, Mr. Modi said growing mutual trust has strengthened cooperation in defense, security and the maritime sector, with both countries agreeing to expand defense exchanges, disaster management cooperation and industrial collaboration. The two leaders also reaffirmed their commitment to strengthening the Indonesia comprehensive strategic partnership. During talks in Jakarta, the two leaders witnessed the signing of several MOUs covering defense, critical minerals, agriculture, steel, maritime cooperation, and emerging technologies. They agreed to set up a branch of IIM Bangalore in Jakarta. The two sides also agreed to strengthen collaboration in manufacturing, food security, and digital technology.
2: भारत और इंडोनेशिया के लिए गरीबी को परास्त करना और अपने नागरिकों तक कल्याणकारी योजनाओं का लाभ पहुंचाना सर्वोच्च प्राथमिकता है. हमने इंडोनेशिया के साथ अपनी मिड डे मील स्कीम और पब्लिक डिस्ट्रीब्यूशन सिस्टम के सॉल्यूशंस साझा किए हैं. अब हम इस सहयोग

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಾರ್ತೆಗಳಿಗೆ ಮುಂಚೆ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 2:15. ಈಗ ಕೇಳಿ ಸ್ಪಂದನ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ನಮಸ್ಕಾರ. ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಕೆಲವು ಕಡೆ ಮೋಡ ಬಿತ್ತನೆ ಮಾಡ್ತಾ ಇದ್ದಾರೆ, ಮತ್ತೆ ಕೆಲವು ಕಡೆ ಜೋರು ಮಳೆ. ಮಹಾರಾಷ್ಟದಲ್ಲಿ ಕೆಲವೆಲ್ಲ ಜಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಕರಾವಳಿ ಕಡೆ ಮಳೆ ಬರುತ್ತೆ ಅನ್ನುವ ಸೂಚನೆ. ಇಷ್ಟು ಕಾಲ ಮಳೆಗಾಗಿ ಕಾಯ್ತಾ ಇದ್ರು, ಇಷ್ಟೊತ್ತಿಗಾಗಲೇ ಎಷ್ಟೋ ಮಳೆ ಬರಬೇಕಾಗಿತ್ತು ಕರಾವಳಿ ಕಡೆ, ಆದರೆ ಬಂದಿಲ್ಲ, ಬರಲಿ ಅಂತಾರೆ, ಮಳೆ ನಿಲ್ಲಲಿ ಅಂತಾರೆ ಕೆಲವರು. ಮೋಡ ಬಿತ್ತನೆ ಕೆಲವು ಕಡೆ, ಮಳೆ ಕೆಲವು ಕಡೆ, ಬರಲಿ ಅನ್ನುವ ಆಶಯ ಕೆಲವು ಕಡೆ, ನಿಲ್ಲಲಿ ಅನ್ನುವ ಆಶಯ ಕೆಲವು ಕಡೆ. ಒಂದು ಕಡೆ ಹಗಲು, ಒಂದು ಕಡೆ ರಾತ್ರಿ, ಹೀಗೆ ಪ್ರಪಂಚದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಅಲ್ವಾ? ಹಾಗೆಯೇ ನಮ್ಮ ಆತ್ಮೀಯ ಶ್ರೋತೃ ಬಾಂಧವರ ಮನದ ಭಾವಗಳು ಕೂಡ. ಇವತ್ತು ಸ್ಪಂದನ ಚೆನ್ನಾಗಿತ್ತು ಅನ್ನುವವರು ಕೆಲವರಾದರೆ, ಸ್ಪಂದನ ಚೆನ್ನಾಗಿರಲಿಲ್ಲ ಅನ್ನುವವರು ಕೆಲವರು, ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಲೇಬೇಕು ಅಂತ ತಾಕೀತು ಮಾಡುವವರು ಕೆಲವರಾದರೆ, ಪರವಾಗಿಲ್ಲ, ನಮ್ಮ ಪತ್ರವನ್ನು ಓದದೇ ಇದ್ರೂ ಪರವಾಗಿಲ್ಲ, ಒಂದಷ್ಟು ವಿಷಯಗಳನ್ನು ನೀವು ಹೇಳ್ತೀರಿ, ಕೇಳ್ತಾ ಸಾಕ್ತೀವಿ ಅನ್ನುವವರು ಕೆಲವರು. ನಿಮಗೆ ಇನ್ನು ಮುಂದೆ ಪತ್ರನೇ ಬರೆಯಲ್ಲ, ಇಮೇಲೇ ಕಳಿಸಲ್ಲ, ನಾಳೆಯಿಂದ ರೇಡಿಯೋ ಕೇಳಲ್ಲ, ನಾನು ಹೇಗೆ ಮಾಡ್ತೀನಿ ಅಂತ ಆವಾಜ್ ಹಾಕುವವರು ಕೆಲವರಾದರೆ, ಪರವಾಗಿಲ್ಲ, ನಮಗೆ ನಿಮ್ಮ ಜೊತೆಗೆ ನಿಮ್ಮ ಗೀತೆಗಳನ್ನು ಕೇಳ್ತಾ ಸಾಗೋದು ಬಹಳ ಮುಖ್ಯ ಅನ್ನೋರು. ಇನ್ನು ಕೆಲವರು ಹೀಗೆ ಮೋಡ ಬಿತ್ತನೆ, ಜೋರು ಮಳೆ ಇದ್ದ ಹಾಗೆ ನಮ್ಮ ಶ್ರೋತೃಗಳ ಮನಸ್ಸು ಮತ್ತೆ ಭಾವನೆ. ಆತ್ಮೀಯರೇ, ನಿಮ್ಮ ಪ್ರೀತಿ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಕಾಳಜಿ ನಮಗೆ ಅರ್ಥ ಆಗುತ್ತೆ, ನೀವೇನು ಹೇಳ್ತಾ ಇದ್ದೀರಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದರೆ ಹೇಳಿದ್ದೆಲ್ಲವನ್ನು ಕೂಡಲೇ ನಾವು ಜಾರಿಗೆ ತರೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ಮಾತುಗಳನ್ನು ಪದೇ ಪದೇ ನಮ್ಮ ಸ್ಪಂದನದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ಆದರೂ ಎಲ್ಲೋ ಕೆಲವರು ಚುಚ್ಚುವ ಅಥವಾ ಒಂದು ಜೋರು ಮಾಡುವ ಅಥವಾ ಇದು ಚೆನ್ನಾಗಿಲ್ಲ ಅಂತ ಹೇಳುವ ಮಂದಿ ಇದ್ದೇ ಇದ್ದಾರೆ. ನಿಮಗೆ ನಮ್ಮ ಪ್ರೀತಿಯ ನಮಸ್ಕಾರಗಳು. ಸ್ಪಂದನದಲ್ಲಿ ಒಂದೆರಡು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಅದು

ಹದಿಹರೆಯದ ತಾಯಂದಿರ ಬಗ್ಗೆ ಹೇಳಿದ್ವಿ, ಹಾಗೆ ಆಹಾರ ಪೋಲು ಹೇಗಾಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ. ಆಹಾರ ಪೋಲು ಹದಿಹರೆಯ ಈ ವಿಚಾರಗಳನ್ನ ನಾವು ಮಾತಾಡಿದಾಗ ಇದಕ್ಕೆ ಪ್ರತಿಕ್ರಿಯೆ ಬರೀರಿ, ಅಥವಾ ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಒಂದೆರಡು ಸಾಲು ಹೇಳಿ ಅಂದಾಗ ನಮ್ಮ ಇನ್ಬಾಕ್ಸ್ನಲ್ಲಿ ಅಂತಹ ಯಾವ ಪ್ರತಿಕ್ರಿಯೆಯೂ ನಮಗೆ ಕಾಣಿಸಲಿಲ್ಲ. ಹಾಗೆ ನಾವು ಹೇಳಿದ್ವಿ, ನಾವು ಏನಾದರೂ ಒಂದು ಥಾಟ್ನ ಕೊಟ್ಟಾಗ, ಅಂದರೆ ಒಂದು ಚಿಂತನೆಯನ್ನು ಕೊಟ್ಟಾಗ, ಆ ಚಿಂತನೆಯ ಸುತ್ತ ಒಂದಷ್ಟು ಯೋಚನೆ ಮಾಡಿ ಅಂತ. ಹಾಗೆ ನಡೀತೋ ಇಲ್ಲವೋ ನಮಗೆ ಗೊತ್ತಾಗಲೇ ಇಲ್ಲ, ಯಾಕೆ ಅಂದರೆ ನಿಮ್ಮ ಪ್ರತಿಕ್ರಿಯೆ ಬಂದಿಲ್ಲ. ಒಬ್ಬರೇ ಒಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಇರಲಿ, ಯಾರು ಅಂತ ಆಮೇಲೆ ಹಾಡಿನ ನಂತರ ನೋಡೋಣ. ಇನ್ನು ಇವತ್ತಿನ ಒಂದು ವಿಚಾರ ಹೇಳಬೇಕು ಅಂತಂದರೆ ಈ ಹಕ್ಕು ಮತ್ತು ಬಾಧ್ಯತೆಗಳು, ಇದರ ಬಗ್ಗೆ ಎಷ್ಟೋ ಮಾತಾಡ್ತೀವಿ. ನೀವು ಹೇಳಲೇಬೇಕು, ನಾವು ಪ್ರಶ್ನೆ ಕೇಳಿದ ಕೂಡಲೇ ನಮಗೆ ಉತ್ತರ ನೀವು ಕೊಡಲೇಬೇಕು, ಇದು ಹೀಗೇ ಇರಬೇಕು ಅಂತೆಲ್ಲ ನಾವು ಹೇಳ್ತೀವಲ್ಲ. ಆದರೆ ಹಾಗೆ ಇರಬೇಕು ಅನ್ನೋದು ಹೇಗೆ ಮತ್ತು ಯಾಕೆ? ನಮ್ಮ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ, ಜೊತೆಗೆ ಕರ್ತವ್ಯನೂ ಕೊಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಲ್ಲ. ಅಂದರೆ ಯಾವುದೇ ಒಂದು ವಿಚಾರ ನಾವು ಪ್ರಸ್ತಾಪ ಮಾಡುವಾಗ ನಮ್ಮ ಸಂವಿಧಾನ ಎರಡನ್ನೂ ಹೇಳುತ್ತೆ ಅಂತ. ನಮಗೆ ಹಕ್ಕು ಹೇಗೆ, ಪ್ರಶ್ನಿಸುವ ಹಕ್ಕು ಹೇಗಿದೆಯೋ ಹಾಗೆ ತಾಳಿಕೊಳ್ಳುವ ಮತ್ತು ಯಾವುದಾದರೂ ಒಂದು ಕೆಲಸವನ್ನು ಮಾಡುವ ಒಂದಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಒಂದು ವಿಚಾರವನ್ನು ಕೂಡ ನಮ್ಮ ಸಂವಿಧಾನ ಹೇಳಿದೆ. ಇರಲಿ, ನಮ್ಮ ಸಂವಿಧಾನ ಅಂದ ತಕ್ಷಣ ಎಷ್ಟು ಖುಷಿಯಾಗುತ್ತಲ್ಲ, ಯಾಕೆಂದರೆ ನಮ್ಮ ಸಂವಿಧಾನ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಮತ್ತು ಎಷ್ಟು ವಿಚಾರಗಳನ್ನು ಹೇಳಿದೆ ಅಂತ. ಸಮಾನತೆಯ ಹಕ್ಕನ್ನು ಕೊಟ್ಟಿದೆ, ಜಾತಿ ಧರ್ಮ ಲಿಂಗದ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ ಅಂತ ಹೇಳುತ್ತೆ. ನಮಗೆ ಇಷ್ಟ ಬಂದ ಧರ್ಮವನ್ನು ಪಾಲಿಸುವ, ಮುಕ್ತವಾಗಿ ಮಾತಾಡುವ, ದೇಶದ ಯಾವ ಮೂಲೆಯಲ್ಲಾದರೂ ಬದುಕುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗೆ ನಮ್ಮ ಪ್ರಶ್ನೆಗಳು, ನಮ್ಮ ಹಕ್ಕುಗಳು ಇವೆಲ್ಲವನ್ನ ನಾವು ಜಾರಿಗೆ ತರುವಾಗ ಯಾರಿಗೂ ಹಾನಿಯಾಗಬಾರದು ಮತ್ತು ಯಾರಿಗೂ ನೋವು ಮಾಡಬಾರದು ಮತ್ತು ಯಾವುದನ್ನೋ ಪದೇ ಪದೇ ಹೇಳ್ತಾ ನಾವದನ್ನು ಚುಚ್ಚಬಾರದು ಅನ್ನುವಂತಹ ಎಚ್ಚರಿಕೆಗಳನ್ನು ಕೂಡ ನಮ್ಮ ಸಂವಿಧಾನ ಕೊಟ್ಟಿದೆ. ಎಲ್ಲರನ್ನ ಸೋದರತ್ವದಿಂದ ಕಾಣಬೇಕು, ಗೌರವದಿಂದ ನಾವು ನೋಡಬೇಕು ಅಂತೆಲ್ಲ ಹೇಳ್ತೀವಿ. ಇರಲಿ, ಸಂವಿಧಾನದ ಇನ್ನೊಂದು ವಿಶೇಷ ಅಂದರೆ ನಮ್ಮ ದೇಶದ ಸಂವಿಧಾನವನ್ನು ಪ್ರೇಮ್ ಬಿಹಾರಿ ನಾರಾಯಣ್ ಅವರು ಪ್ರಸಿದ್ಧ ಕ್ಯಾಲಿಗ್ರಾಫರ್, ಸುಮಾರು 6 ತಿಂಗಳ ಕಾಲ ಸಂಪೂರ್ಣವಾಗಿ ಅವರು ಇಟಾಲಿಕ್ ಶೈಲಿಯಲ್ಲಿ ಕೈನಲ್ಲೇ ಬರೆದಿರುವಂತಹ ಒಂದು ಸಂವಿಧಾನ. ಸಂವಿಧಾನ ಪ್ರಿಂಟ್ ಆಗಲಿಲ್ಲ, ಸಂವಿಧಾನದ ಪ್ರತಿಯೊಂದು ಪುಟದ ಕೆಳಗೆ ಅಂದರೆ ಅವರ ಹೆಸರನ್ನ ಬರೆಯೋದಕ್ಕೆ ಅವರು ಅನುಮತಿಯನ್ನ ಕೇಳಿದ್ರಂತೆ. ಸಂವಿಧಾನದ ಮೂಲ ಪ್ರತಿಗಳನ್ನು ಇವತ್ತಿಗೂ ನಾವು ಸಂಸತ್ತಿನ ಗ್ರಂಥಾಲಯದಲ್ಲಿ ನೋಡಬಹುದು. ಇದನ್ನ ಬಹಳ ಚೆನ್ನಾಗಿ ಸಂರಕ್ಷಿತ ಮಾಡಿ ಇಡಲಾಗಿದೆ. ಇರಲಿ, ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ. ಮತ್ತೆ ನೀವು ನೋಡಿದ ಕೇಳಿದ ಹಾಗೆ ನಿಮಗೆ ಅತ್ಯಂತ ಕಾಡಿದ ಯಾವುದಾದರೂ ಸಂಗತಿಗಳನ್ನು ನಮಗೆ ಸ್ಪಂದನದಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಪ್ರಸಾರ ಆಗೋ ಕಾರ್ಯಕ್ರಮ ಇದು. ನಮಗೆ ಪ್ರತಿದಿನ ಅವರವರೇ ಅದೇ ಅದೇ ಹೆಸರುಗಳನ್ನು ಓದೋಕ್ಕಿಂತ ಹೊಸ ಹೊಸ ವಿಚಾರಗಳನ್ನು ನಾವು ಸ್ಪಂದನದಲ್ಲಿ ಹೇಳ್ತಾ, ಜೊತೆಗೆ ನಿಮ್ಮ ಪತ್ರಗಳನ್ನೂ ನೋಡ್ತಾ, ನಿಮ್ಮ ಮಾತುಗಳನ್ನೂ ಕೇಳ್ತಾ, ನಿಮ್ಮನ್ನು ಸಾಂತ್ವನಗೊಳಿಸ್ತಾ, ಗೀತೆ ಕೇಳ್ತಾ ಮುಂದೆ ಸಾಗುವ ನಮ್ಮ ಪರಿ ಇದು. ಸ್ಪಂದನ, ನಮ್ಮ ನಿಮ್ಮ ಮಾತು.

ಆತ್ಮೀಯರೇ, ಈಗ ನಮ್ಮ ಪತ್ರಗಳ ಕಡೆಗೆ ಅಥವಾ ಇಮೇಲ್ ಕಡೆಗೆ ಬರೋಣ. ಹಿಂದಿ ಮೆಲೋಡೀಸ್ ಚೆನ್ನಾಗಿಲ್ಲ, ಹಿಂದಿ ಮಿಸರೀಸ್ ಅಂತ ಇದಕ್ಕೆ ಹೆಸರಿಡಿ. ಇದಕ್ಕೆ ಒಂದು ಥೀಮ್ ಇಲ್ಲ, ಇಲ್ಲಿ ಹಾಡುಗಳು ರಿಪೀಟ್ ಆಗುತ್ತವೆ. ನಮಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಷ್ಟ ಇಲ್ಲ, ಎರಡೂವರೆ ತಿಂಗಳ ಹಿಂದೆ ನಾನು ಪತ್ರ ಬರೆದಿದ್ದೆ ಅಂತ ಮತ್ತೆ ಅದೇ ಪತ್ರದ ಸಾರಾಂಶವನ್ನ ಹೇಳ್ತಾರೆ ನಮ್ಮ ರಾಜಾಜಿನಗರದ ಎನ್ಆರ್ ಪ್ರಸಾದ್ ಅವರು. ಎನ್ಆರ್ ಪ್ರಸಾದ್ ಅವರೇ, ಕಳೆದ ವಾರದಲ್ಲಿ ಯಾರೋ ಒಬ್ರು ಶ್ರೋತೃ ಇದೇ ವಿಚಾರವನ್ನ ಹೇಳಿದಾಗ ನಿಮ್ಮ ಹೆಸರನ್ನೂ ಪ್ರಸ್ತಾಪ ಮಾಡಿ ನಿಮಗೆ ಉತ್ತರವನ್ನ ಕೊಡಲಾಗಿತ್ತು. ಪುನಃ ನೀವು ಈ ವಾರ ಅದೇ ಪತ್ರವನ್ನ ಬರೀತೀರಾ ಅಂದ್ರೆ ನನಗೆ ಇದಕ್ಕೆ ಯಾವುದೇ ರೀತಿಯ ಏನು ಉತ್ತರ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಏನು ಉತ್ತರವನ್ನ ನೀವು ನಿರೀಕ್ಷೆ ಮಾಡ್ತೀರಿ? ಇಲ್ಲಿ ಗೀತೆಗಳು ರಿಪೀಟ್ ಆಗುತ್ತೆ ಅನ್ನೋಕ್ಕಿಂತ ವೈವಿಧ್ಯಮಯ ಹಾಡುಗಳನ್ನ ನಮ್ಮ ಎಲ್ಲ ಕಾರ್ಯಕ್ರಮ ನಿರೂಪಕರು ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನು ಥೀಮ್ ಇಲ್ಲ ಅಂತೀರಿ, ಎಲ್ಲದಕ್ಕೂ ಥೀಮ್ ಇಟ್ಕೊಂಡೇ ಮಾಡಬೇಕು ಅನ್ನೋದು ಖಂಡಿತ ಇಲ್ಲ. ಯಾವಾಗ್ಲೂ ನೀವು ಹೇಳಿದ ಹಾಗೆ ಒಂದು ಥೀಮ್ ಇಟ್ಕೊಂಡ್ ಬಿಟ್ರೆ ಹಾಡುಗಳು ಕೆಲವೇ ಕೆಲವೇ ಪ್ರಸಾರ ಆಗುತ್ತೆ, ಥೀಮ್ಗಳು ಮತ್ತೆ ಮತ್ತೆ ರಿಪೀಟ್ ಆಗಬಹುದು. ಆದರೆ ಥೀಮ್ ಇಲ್ಲದೆ ಮುಕ್ತವಾಗಿ ಕೆಲವು ಗೀತೆಗಳನ್ನು ನಾವು ಪ್ರಸಾರ ಮಾಡುವಾಗ ಎಂಥ ಗೀತೆಗಳನ್ನು ಬೇಕಾದರೂ ನಾವು ಪ್ರಸಾರ ಮಾಡೋದಕ್ಕೆ ಆಸ್ಪದ ಇರುತ್ತೆ. ಹಾಗಾಗಿ ಎಲ್ಲದಕ್ಕೂ ಥೀಮ್ ಇರಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡಬೇಕು. ಇದು ಮುಂಬೈ ಕಾರ್ಯಕ್ರಮದ ಹಾಗಿಲ್ಲ, ಇದು ದೆಹಲಿ ಕಾರ್ಯಕ್ರಮದ ಹಾಗಿಲ್ಲ, ಇದು ಅವರ ಕಾರ್ಯಕ್ರಮದ ಹಾಗಿಲ್ಲ, ಇದು ಇವರ ಕಾರ್ಯಕ್ರಮದ ಹಾಗಿಲ್ಲ ಅಂತ ನೀವು ಒಂದು ರೀತಿ ಹೋಲಿಕೆ ಮಾಡಿ ನಮಗೆ ಹೇಳಿರೋದು ಉಂಟು. ಆದರೆ ಆತ್ಮೀಯ ಪ್ರೀತಿಯ ಎನ್ಆರ್ ಪ್ರಸಾದ್ ಅವರೇ, ಹೋಲಿಕೆ ಮಾಡಬೇಡಿ. ಈಗ ಮೂಲ ಹಿಂದಿ ರಾಜ್ಯಗಳೇ ಬೇರೆ, ದಕ್ಷಿಣ ಭಾರತದಲ್ಲಿ ನಾವು ಹಿಂದಿ ಪ್ರಸಾರ ಮಾಡುವ ರಾಜ್ಯಗಳೇ ಬೇರೆ. ನಮ್ಮ ಕೆಲವೊಂದು ಶ್ರೋತೃಗಳಿಗೆ ಒಂದು ಖುಷಿಯಾಗಬೇಕು, ಮನರಂಜನೆ ಕಾರ್ಯಕ್ರಮದಲ್ಲಿ ಎಲ್ಲ ಇರಲಿ ಅಂತ ನಾವು ಹಿಂದಿಯನ್ನ ಸೇರಿಸಿದ್ದೇವೆಯೇ ಹೊರತು ಬೇರೆ ಯಾವ ಕಾರಣಗಳಿಗೂ ಅಲ್ಲ. ಇದೇ ಮಾತನ್ನ ನಮ್ಮ ಮತ್ತೊಬ್ಬರು ಶ್ರೋತೃ ಹೇಳ್ತಾರೆ, ಯಾರು ಇದೇ ಈ ವಾರದಲ್ಲೇ ಅವರು ಇಮೇಲ್ ಕಳಿಸಿದ್ದಾರೆ, ನಮ್ಮ ನಾಗರಾಜ ಶರ್ಮಾ ಅವರು. ಅವ್ರು ಹೇಳ್ತಾರೆ ಹಿಂದಿ ಬೇಡವೇ ಬೇಡ, ಯಾಕೆ

0: ಬೇಕು ಹಿಂದಿ ಯಾರೋ ಬೇರೆಯವರೇನು ನಮ್ಮ ಕನ್ನಡದ ಹಾಡುಗಳನ್ನು ಹಾಕ್ತಾರಿಯೇ, ಇದು ಬೆಂಗಳೂರು ಆಕಾಶವಾಣಿ ಅಲ್ಲವೇ, ನಮಗೆ ಕನ್ನಡದ ಹಾಡುಗಳನ್ನೇ ಹೆಚ್ಚು ಹೆಚ್ಚು ಮಾಡಿ ಹಿಂದಿ ಪ್ರಸಾರನೇ ಮಾಡಬೇಡಿ ಅಂತ ಹೇಳುವವರೂ ಇದ್ದಾರೆ. ಹೀಗೆ ಮೋಡ ಬಿತ್ತನೆ ಮತ್ತು ಅತಿಯಾದ ಮಳೆ ಎರಡರ ನಡುವೆ ನಾವಿರ್ತೀವಿ. ಆದ್ದರಿಂದ ನಮ್ಮ ಮಾತಿಗೆ ತಕ್ಷಣ ಏನು ರಿಯಾಕ್ಷನ್ ಕೊಡಲಿಲ್ಲ, ನನ್ನ ಮಾತಿಗೆ ಬೆಲೆಯಿಲ್ಲ ಅನ್ನುವಂತಹ ಮಾತನ್ನು ನಮ್ಮ ಎನ್ ಆರ್ ಪ್ರಸಾದ್ ಅವರು ಆಗಾಗ ಹೇಳ್ತಾರೆ. ದಯಮಾಡಿ ನಿಮ್ಮ ಭಾವನೆಯನ್ನು ತೆಗೆದುಹಾಕಿ, ಯಾರ ಮಾತಿಗೆ ಬೆಲೆ ಇಲ್ಲ ಅಥವಾ ಯಾರದೋ ಸ್ಪಂದನವನ್ನು ನಾವು ಓದುವುದಿಲ್ಲ ಅನ್ನುವಂತಹ ಮಾತು ಖಂಡಿತ ಅದು ಹೇಳಬೇಕಾದ ಮಾತೇ ಅಲ್ಲ. ನಿಮ್ಮ ಪತ್ರಗಳನ್ನು ನಾವು ತಗೊಳ್ತಾ ಇದ್ದೀವಿ, ನಿಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ, ಏನು ಮಾಡಬಹುದೋ ಅದನ್ನು ನಾವು ಮಾಡೋದಕ್ಕೂ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ದರಿಂದ ದಯಮಾಡಿ ಎನ್ ಆರ್ ಪ್ರಸಾದ್ ಹಿಂದಿ ಚಿತ್ರಗೀತೆಗಳಾಗಲಿ ಅಥವಾ ನಿಮ್ಮಂತೆ ನೀವು ಹೇಳಿದ ಕೂಡಲೇ ಮುಂದಿನ ವಾರ ಅದು ಬದಲಾಗುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಮಾತುಗಳು ನಮ್ಮ ಮನದಲ್ಲಿರುತ್ತವೆ. ಮುಂದಿನ ಕಾರ್ಯಕ್ರಮ ಪಟ್ಟಿ ಮಾಡುವಾಗ ಹಲವಾರು ವಿಚಾರಗಳನ್ನು ಪರಿಗಣಿಸಿ ನಾವು ಅದರ ಕಡೆಗೆ ಗಮನ ಕೊಡ್ತೇವೆ. ದಯಮಾಡಿ ಮತ್ತೆ ಮತ್ತೆ ಮತ್ತೆ ಮತ್ತೆ ಅದೇ ಅದೇ ಪತ್ರಗಳನ್ನು ಅದೇ ಅದೇ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ಸಂವಿಧಾನದ ಕೆಲವು ವಿಚಾರಗಳನ್ನು ನಾವಿವತ್ತು ಮಾತಾಡಿದ್ವಲ್ಲ, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಎಷ್ಟೊಂದು ಅಂಶಗಳನ್ನು ನೋಡಿದ್ವಿ, ಮತ್ತು ಕೈಯಿಂದ ಬರೆದಿರುವಂತಹ ವಿಶೇಷ ಸಂವಿಧಾನ ನಮ್ಮದು ಅಂತ. ಸಂವಿಧಾನದ ಬಗ್ಗೆ ನಿಮ್ಮ ಅನಿಸಿಕೆ, ಒಂದೇ ಒಂದು ಲೈನ್ನಲ್ಲಿ ನೀವು ಹೇಗೆ ಸಂವಿಧಾನವನ್ನು ನೋಡ್ತೀರಿ, ನಮ್ಮ ಸಂವಿಧಾನದ ವಿಶೇಷ ಅಂತ ನಾವು ಅಂದ್ಕೊಂಡ್ರೆ ಏನು ಹೇಳ್ತೀರಿ? ಪ್ರತಿಕ್ರಿಯೆ ಕೊಡಿ, ನಮ್ಮ ಜೊತೆಗೆ ಮಾತಾಡಿ. ಯಾರ್ಯಾರ ಅಭಿಪ್ರಾಯ ಏನು, ಯಾರೆಲ್ಲ ಏನು ಹೇಳಿದರು, ನಿಮ್ಮ ಅನಿಸಿಕೆಗಳು ಏನು ಅಂತ ಕೂಡ ನಾವು ನೋಡೋಣ. ಹಲವಾರು ವಿಚಾರಗಳಿಗೆ ಸ್ಪಂದಿಸೋಣ, ಮನದ ಮಂಥನ ಮಾಡೋಣ. ಇದು ಸ್ಪಂದನ ಕಾರ್ಯಕ್ರಮ, ನಮ್ಮ ನಿಮ್ಮ ಮಾತು. ಮತ್ತೆ
1: ಸ್ಪಂದನವನ್ನ ಕೇಳಿದ್ರಿ. ಈಗ ವಾರ್ತೆಗಳು.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್.ಎಂ.ಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
3: ಇನ್ನ ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ.
2: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ.

0: ಇದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಎಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಎಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಎಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ.

0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 138,521 ಎಲೆಕ್ಟೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ಹಾಗೂ ತೂಕು ಸೇತುವೆಗಳ ಸರದಾರ, ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 2:25. ಈ ಸಮಯ ಚಿತ್ರತಾನ ಕಾರ್ಯಕ್ರಮದ ಸಮಯ. ಚಿತ್ರತಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ತೆಗೆದುಕೊಂಡಿರುವಂತಹ ಚಿತ್ರ ಯಾವುದು ಅಂತ ಅನ್ಕೋತಾ ಇದ್ದೀರಾ? ಹೇಳ್ತೀನಿ. ಚಿತ್ರತಾನ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂತಹ ಸಿನಿಮಾ ಯಾವುದಪ್ಪ ಅಂತ ಅಂದರೆ ಭೂತಯ್ಯನ ಮಕ್ಕಳು ಚಿತ್ರ. ಈ ಚಿತ್ರದಲ್ಲಿ ಕೆ ಕಲ್ಯಾಣ್ ಅವರ ರಚನೆ ಎಲ್ಲ ಗೀತೆಗಳಿಗೂ ಇದೆ, ಹಾಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ, ರಾಜೇಶ್ ಕೃಷ್ಣನ್ ಅವರು, ಹಾಗೆ ಚಿತ್ರ ಅವರ ಗಾಯನದಲ್ಲಿ ಮೂಡಿ ಬಂದಿರುವಂತಹ ಚಿತ್ರ ಇದು. ಈ ಚಿತ್ರದಲ್ಲಿ ಅಶೋಕ್, ಭದ್ರದಿನ್ನಿ, ಚೈತ್ರ, ದ್ವಾರ್ಕೀಶ್, ಕವಿತಾ, ಲೋಕೇಶ್ ಹಾಗೂ ಇತರ ನಟರ ಅಭಿನಯ ಇದೆ. ಚಂದ್ರೆ ಒಂದು ಸುಂದರವಾದ ಗೀತೆಗಳಿರುವಂತಹ ಗೀತೆ ಚಿತ್ರ ಇದು. ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲನೇ ಗೀತೆ, ಸಾವಿರ ಕವಿಗಳ ಕಾವ್ಯಗಳಲ್ಲಿ

ಚಿತ್ರತಾನ ಕಾರ್ಯಕ್ರಮದಲ್ಲಿಂದು ಭೂತಾಯಿನ ಮಕ್ಕಳು ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ರಾಜೇಶ್ ರಾಮನಾಥ್ ಅವರ ಸಂಗೀತ, ಕೆ ಕಲ್ಯಾಣ್ ಅವರ ರಚನೆ ಎಲ್ಲ ಗೀತೆಗಳಿಗೂ, ಹಾಗೂ ಸೌರವ್ ಚೈತ್ರ, ಅನಂತನಾಗ್ ಲೋಕೇಶ್, ಶ್ರುತಿ ಕವಿತಾ, ಬಿ ಎಸ್ ದ್ವಾರ್ಕೀಶ್, ಸುರೇಶ್ ಶರ್ಮಾ, ಅಶೋಕ್ ಭಾದ್ರ, ದಿನ್ನಿ ಅಭಿನಯ, ಪೂರ್ಣಿಮಾ ಇತರ ಕಲಾವಿದರ ಒಂದು ಅಭಿನಯ ಇರುವಂತಹ ಚಿತ್ರ. ಮುಂದಿನ ಗೀತೆ ಓಹೋ ಚೈತ್ರವೇ ಚೈತ್ರವೇ ಹಾಡುಬಾ

ಜಸ್ಟ್ ಈ ಗೀತೆಯನ್ನು ಕೇಳಿ ಎಂಜಾಯ್ ಮಾಡ್ತಾ ಇದ್ರೆ ಒಂದು ಅತಿಶಯವಾದ ಆನಂದವನ್ನು ಕೊಡುವಂಥ ಗೀತೆ ಸ್ನೇಹಿತರೆ. ಯಾವಾಗಾದ್ರೂ ಒಮ್ಮೆ ಹೆಡ್ಫೋನ್ ಹಾಕ್ಕೊಂಡು ಈ ಗೀತೆಯನ್ನು ಕೇಳಿ ಹೇಗನ್ನಿಸ್ತು ಅಂತ ಸಂದೇಶವನ್ನು ಕಳಿಸಿ. ಬುಧಾಯನ ಮಕ್ಕಳು ಚಿತ್ರದ ಗೀತೆಗಳನ್ನು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಜೋಗದ ಸಿರಿ ಬೆಳಕಿನಲ್ಲಿ ಎನ್ನುವಂತಹ ಸಾರುಗಳಿರುವಂತಹ ಗೀತೆ ಕೇಳಿ ಬನ್ನಿ.

ಇದುವರೆಗೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಭೂತಾಯಿ ಮಕ್ಕಳು ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 3 ಗಂಟೆ, ಇನ್ನು ಮುಂದೆ ಹಿಂದಿಯಲ್ಲಿ ಕಾರ್ಯಕ್ರಮಗಳು, ಮತ್ತೆ ನನ್ನ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ.

ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 4:28 ಈ ಸಮಯ ಪರಿಮಳ ಕಾರ್ಯಕ್ರಮದ ಸಮಯ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಈ ವಿಶೇಷ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ. ಇನ್ನು ಈ ಕಾರ್ಯಕ್ರಮದ ವಿಶೇಷ ನಿಮಗೆಲ್ಲ ಗೊತ್ತಿದೆ ಅಲ್ಲ ಸ್ನೇಹಿತರೆ, ವಿಶೇಷ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9489 9483091029. ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗವಹಿಸುವಿಕೆಗಾಗಿ. ಇಂದಿನ ಕಾರ್ಯಕ್ರಮ ಸಿನಿಮಾ ಕುರಿತಾದ ಅನೇಕ ಮಾಹಿತಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಪರಿಮಳ ಕಾರ್ಯಕ್ರಮ. ಇಂದು ಸಹ ನಿಮ್ಮನ್ನ ಇವತ್ತು ನಾನು ಒಂದಷ್ಟು ವರ್ಷಗಳ ಹಿಂದೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ನಿಮ್ಮ ಬಾಲ್ಯದ ದಿನಗಳಿಗೆ. ಅಥವಾ ನೀವೆಲ್ಲ ಗೊತ್ತು, ನೀವು ಅನೇಕ ವರ್ಷಗಳಿಂದ ನಿಮ್ಮ ಎಲ್ಲರೂ ಬಾಲ್ಯದ ದಿನಗಳಲ್ಲಿ ಆಲ್ಮೋಸ್ಟ್ ನೋಡಿರುವಂತಹ ಒಂದು ಬದುಕಿನ ಚಿತ್ರಣ ಸಿನಿಮಾ ಕುರಿತಾದದ್ದು. ಏನದು ಅಂತ ಯೋಚನೆ ಮಾಡ್ತೀರಿ, ತಿಳಿಸ್ತೀನಿ. ಏನಪ್ಪ ಅಂತ ಅಂದರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂಥ ವಿಷಯ ಟೂರಿಂಗ್ ಟಾಕೀಸ್. ಟೂರಿಂಗ್ ಟಾಕೀಸ್ ಏನು ಮಾತನಾಡ್ಬೋದು ಅಂತ ವೆಯ್ಟ್ ಮಾಡ್ತೀರಿ, ಹಾಗೆ ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಳೋದಕ್ಕೆ ಆರಂಭ ಮಾಡಿ.

ಈ ರೀತಿಯಾಗಿ ಎಷ್ಟು ಜನ ಆಗಿನ ಕಾಲದಲ್ಲಿ ಹೇಳಿಕೊಂಡು ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾ ಇದ್ರೇನೋ. ಹೌದು, ಟಾಕೀಸ್ಗಳು ಗೊತ್ತು, ಟೂರಿಂಗ್ ಟಾಕೀಸ್ ಏನು ಅಂತ ಕೇಳುವಂಥ ಪ್ರಶ್ನೆ ಕೆಲವರು ಕೇಳಬಹುದು. ಟೂರಿಂಗ್ ಟಾಕೀಸ್ ಅಂದರೆ ಏನಪ್ಪ ಅಂತ ಅಂದರೆ, ಈಗ ಮೊಬೈಲ್ ಕ್ಯಾಂಟೀನ್ಗಳಿಲ್ವಾ, ಮೊಬೈಲ್ ಸರ್ವಿಸ್ ಇಲ್ವಾ, ಅದೇ ರೀತಿ ಇದು ಸಹ ಮೊಬೈಲ್ ಸಿನಿಮಾ ಅಂದರೆ ತಪ್ಪಾಗಲಾರದು. ನೀವು ಇರುವಂತಹ ಜಾಗಕ್ಕೆ ನಿಮ್ಮ ಊರಿಗೆ ಬಂದು ಒಂದು ಟೆಂಟನ್ನು ಹಾಕಿ ಅಲ್ಲೇ ಅದೇ ಊರಿನಲ್ಲಿ ಸಿನಿಮಾವನ್ನು ತೋರಿಸುವಂಥದ್ದು ಈ ಟೂರಿಂಗ್ ಟಾಕೀಸ್ ಸಿನಿಮಾಗಳು. ಏನಪ್ಪ ವಿಶೇಷತೆ ಅಂತ ಅಂದರೆ, ಇದು 1900ರಲ್ಲೇ ಆರಂಭ ಆಯಿತು. ಈ ಥರ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಸಿನಿಮಾ ಅಂದರೆ ನಾಟಕಗಳು ಅಥವಾ ಹಳೆಯ ಸಿನಿಮಾದ ರೀಲ್ಸ್ಗಳನ್ನು ತೋರಿಸುವಂಥ ಹವ್ಯಾಸ ಆಗಿಂದನೇ ಇತ್ತು. ಆದರೆ ಅದು ಒಂದು ಸುವರ್ಣಯುಗವನ್ನು ಕಂಡಿದ್ದು 1970ರಲ್ಲಿ. ಆ 70-80ರ ದಶಕದಲ್ಲಿ, ಹಾಗೆ 90ರ ದಶಕದವರೆಗೂ ಸಹ ಟೂರಿಂಗ್ ಟಾಕೀಸ್ಗಳು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಊರೂರುಗಳಿಗೆ ಹೋಗಿ ಅಲ್ಲಿ ಒಂದು ಟೆಂಟನ್ನು ಹಾಕ್ತಾರೆ. ಟೆಂಟನ್ನು ಹಾಕಿ ಮಾಮೂಲಿ ಒಂದು ಸಿನಿಮಾ ಅಥವಾ ನಾಟಕದ ಟೆಂಟ್ಗಳು ಹೇಗಿರ್ತವೆ ಆ ರೀತಿ ನಿರ್ಮಾಣವನ್ನು ಮಾಡಿ ಸಿನಿಮಾಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಟೂರಿಂಗ್ ಟಾಕೀಸ್ ಕುರಿತು ಈಗಾಗಲೇ ನಮ್ಮ ಸ್ನೇಹಿತರೊಬ್ಬರು ಅವರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ, ಅದನ್ನು ಹೇಳ್ತೀನಿ. ಹಾಗೆ ಹೇಳಿ ಮುಂದೆ ಗೀತೆಗಳನ್ನ ಕೇಳ್ತಾ ನಿಮ್ಮ ಮಾತುಗಳನ್ನು ನೋಡ್ತಾ ಸಾಗೋಣ. 40 ವರ್ಷಗಳ ಹಿಂದೆ ನಮ್ಮ ಊರಿನ ಹಳ್ಳಿಯ ಸಿನಿಮಾ ಟೆಂಟ್ನಲ್ಲಿ ನಾನು ಕೇವಲ 70 ಪೈಸೆ ಕೊಟ್ಟು ನೆಲದ ಮೇಲೆ ನಾವೇ ಮನೆಯಿಂದ ತೆಗೆದುಕೊಂಡು ಹೋದ ಚಾಪೆ ಮೇಲೆ ಕೂತು ಬ್ಲಾಕ್ ಅಂಡ್ ವೈಟ್ ಚಿತ್ರ ಕುಲಗೌರವ ರಾಜ್ಕುಮಾರ್ ಪಾತ್ರದಲ್ಲಿ ನಟಿಸಿದಂತಹ ಸಿನಿಮಾ ನೋಡಿ ಸಂಭ್ರಮಪಟ್ಟ ದಿನ ಇಂದು ನೀವು ಜ್ಞಾಪಿಸಿದ್ದೀರಿ, ನಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೌದು, ಟೂರಿಂಗ್ ಟಾಕೀಸ್ ಅನುಭವವನ್ನು ಇವರು ಹಂಚಿಕೊಂಡಿದ್ದಾರೆ, ನೀವು ಸಹ ಹಂಚಿಕೊಳ್ಳಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಟೂರಿಂಗ್ ಟಾಕೀಸ್ ಕುರಿತಾದ ಸ್ವಾರಸ್ಯಕರವಾದ ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಸಾಕ್ತೀನಿ. ಸ್ನೇಹಿತರೆ ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ.

ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಟೂರಿಂಗ್ ಟಾಕೀಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಟೂರಿಂಗ್ ಟಾಕೀಸ್ ಅಂದರೆ ಒಂದಷ್ಟು ಹಳೆಯ ನೆನಪುಗಳು ನಿಮ್ಮಲ್ಲಿದ್ದೇ ಇರುತ್ತೆ, ಆ ನೆನಪುಗಳನ್ನು ನೀವು ಹಂಚಿಕೊಳ್ಳಿ. ಹೌದು, ಟೂರಿಂಗ್ ಟಾಕೀಸಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಸಿನಿಮಾ ಥಿಯೇಟರ್ಗಳಲ್ಲಿ ಹೋಗಿ ಸಿನಿಮಾವನ್ನು ಏನು ನೋಡ್ತೀವಿ ಅದರ ಅರ್ಧ ರೇಟಲ್ಲಿ ಟೂರಿಂಗ್ ಟಾಕೀಸಲ್ಲಿ ಸಿನಿಮಾಗಳನ್ನು ನೋಡ್ಬೋದು. ಯಾಕಂದರೆ ಅವರು ಥಿಯೇಟ್ರಿಗೆ ಬಾಡಿಗೆ ಕಟ್ಟೋ ಹಾಗಿರೋದಿಲ್ಲ, ಇಲ್ಲಿ ಉಳಿತಾಯ ಆಗುವಂಥ ಹಣವನ್ನೆಲ್ಲ ಜನರಿಗೆ ಉಳಿತಾಯವನ್ನು ಮಾಡಿ ಕೊಡುವಂಥ ಒಂದು ವಿಶೇಷವಾದ ಪದ್ಧತಿ ಈ ಟೂರಿಂಗ್ ಟಾಕೀಸ್. ಟೂರಿಂಗ್ ಟಾಕೀಸ್ ಅಂತ ಅಂದರೆ ನಮಗೆ ನೆನಪಾಗೋದು ನಮ್ಮ ಹಳ್ಳಿಗಳು, ಹಳ್ಳಿಗಳಲ್ಲಿ ನಡೆಯುವಂಥ ಜಾತ್ರೆ ಹಬ್ಬಗಳು. ಇಂತಹ ಊರುಗಳಲ್ಲೇ ಅವರು ಟೂರಿಂಗ್ ಟಾಕೀಸನ್ನು ಹಿಂದೆ ಎಲ್ಲ ನಿರ್ಮಾಣ ಅಂದರೆ ನಡೆಸ್ತಾ ಇದ್ರು. ಟೂರಿಂಗ್ ಟಾಕೀಸ್ಗೆ ಹೋಗೋದು ಅಂದರೂ ಸಹ ಜನರು ಅಷ್ಟೇ ಖುಷಿಯಿಂದ ಹೋಗ್ತಾ ಇದ್ರು. ಒಂದೇ ಕಡೆ ಕೆಲವು ಎರಡು ಮೂರು ಟೂರಿಂಗ್ ಟಾಕೀಸ್ಗಳೇನಾದರೂ ಜಾತ್ರೆ ಸಮಯದಲ್ಲಿ ಬಂತು ಅಂದರೆ ಅಲ್ಲಿ ಕಣ್ಣಿಗೆ ಹಬ್ಬ, ಸಿನಿ ಪ್ರಿಯರಿಗೆ ಹಬ್ಬ. ಸಿನಿಮಾಗಳನ್ನು ಬೇರೆ ಬೇರೆ ಸಿನಿಮಾಗಳನ್ನು ಅಲ್ಲಿ ನೋಡಿ ನಾವು ಆನಂದಿಸ್ಬೋದು ಅನ್ನುವಂಥ ಖುಷಿಯಲ್ಲಿ ಎಲ್ಲರೂ ಸಹ ಹೋಗಿ ಸೇರ್ತಾ ಇದ್ರು. ಇನ್ನು ಇದರ ಹಿಸ್ಟ್ರಿ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಹೇಗೆ ಆರಂಭವನ್ನು ಮಾಡಿದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಗೀತೆಯ ನಂತರ.

ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಟೂರಿಂಗ್ ಟಾಕೀಸ್ ಅನ್ನುವಂತ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಹತ್ರ ಮಾತನಾಡ್ತಾ ಇದ್ದೆ ಸ್ನೇಹಿತರೆ. ಇನ್ನು ಇದರ ಇತಿಹಾಸವನ್ನ ಹೇಳ್ತೀನಿ ಅಂತ ಹೇಳಿದೆ ಆರಂಭದಲ್ಲಿ. ಇದನ್ನ ದಕ್ಷಿಣ ಭಾರತದಲ್ಲಿ ಮೊದಲು ಆರಂಭ ಮಾಡಲಾಯಿತು. ಸ್ವಾಮಿ ಕಣ್ಣು ವಿನ್ಸೆಂಟ್ ಅನ್ನುವಂಥ ರೈಲ್ವೆ ಉದ್ಯೋಗಿಯಿಂದ ಆರಂಭ ಆಯಿತು. ಅವರು ಒಂದು ಪ್ರೊಜೆಕ್ಟರ್ ಮತ್ತು ಸಿನಿಮಾಗಳನ್ನು ಖರೀದಿಸ್ತಾರೆ. ಅದರ ಮೂಲಕ ಟೆಂಟ್ ಸಿನಿಮಾಗಳ ಸಂಪ್ರದಾಯಗಳನ್ನ ಆರಂಭ ಮಾಡ್ತಾರೆ. ಇನ್ನು ಟೆಂಟ್ ಸಿನಿಮಾಗಳು ಹೇಗೆಲ್ಲ ಆರಂಭ ಆಯಿತು ಅಂತ ಅಂದರೆ, ಈ ಟೆಂಟ್ಗಳನ್ನು, ಪ್ರೊಜೆಕ್ಟರ್ಗಳನ್ನು, ಜನ್ರೇಟರ್ಗಳನ್ನು ಖರೀದಿಸ್ತಾ ಇದ್ರು. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಟೆಂಟ್ಗಳು ಅಥವಾ ಈ ಜನ್ರೇಟರ್ ಎಲ್ಲವೂ ಸಹ ಪ್ರೊಜೆಕ್ಟರ್ಗಳು ಇವೆಲ್ಲವೂ ಸಹ ಹಾಳಾಗಿರುವಂಥ ಪ್ರೊಜೆಕ್ಟರ್ಗಳು ಇಂಥವನ್ನೇ ತಂದು, ಅಂದರೆ ಸೆಕೆಂಡ್ ಹ್ಯಾಂಡ್ ಹಳೆಯದಾಗಿರುವಂಥ ಒಂದಷ್ಟು ಪ್ರೊಜೆಕ್ಟರ್ಗಳನ್ನೆಲ್ಲ ತಂದು ಸಿನಿಮಾ ರೀಲ್ಸ್ಗಳನ್ನು ಅಳವಡಿಸ್ಕೊಂಡು ಸಿನಿಮಾಗಳನ್ನು ತೋರಿಸೋದಕ್ಕೆ ಆರಂಭ ಮಾಡಿದ್ರು. ಎಷ್ಟೋ ಊರುಗಳಲ್ಲಿ ಹೀಗೆಲ್ಲ ಸಿನಿಮಾಗಳು, ಅಂದರೆ ಯಾವುದು ನಮ್ಮ OTT ಪ್ಲಾಟ್ಫಾರ್ಮ್ ಇರೋದ್ರಿಂದ ಇಂಥ ಸಿನಿಮಾಗಳನ್ನ ನೋಡಬೇಕು ಅಂತ ಕಾಯ್ಕೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ. ಹಾಗೆಲ್ಲ ಈಗಿರಲಿಲ್ಲ ಅಲ್ವಾ? ಅವಾಗೆಲ್ಲ ಸಿನಿಮಾಗಳನ್ನು ನೋಡೋದೇ ಒಂದು ಸಂಭ್ರಮ. ಭಾರತದಲ್ಲಿ ಸಿನಿಮಾ ಸಂಸ್ಕೃತಿ ಹೇಗಿದೆ ಅಂತ ಅಂದರೆ, ಸಿನಿಮಾ ಸಂಸ್ಕೃತಿ ಭಾರತದ ಒಂದು ಸಾಫ್ಟ್ ಪವರ್ ಆಗಿ ಕೆಲಸ ಮಾಡ್ತಿದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಜನರನ್ನು ಸಿನಿಮಾಗಳು ಎಷ್ಟು ಒಗ್ಗೂಡಿಸೋದು ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಮನರಂಜನೆಯಲ್ಲಿ ಸಿನಿಮಾಗಳು ಒಂದು ದೊಡ್ಡ ಮಟ್ಟದ ಸಿಂಹಪಾಲನೆ ತೆಗೆದುಕೊಳ್ತವೆ. ಅಂತಹ ಸಿಂಹಪಾಲಿರುವಂಥ ಸಿನಿಮಾಗಳನ್ನು ಎಲ್ಲರೂ ಸಹ ಸಿಟಿಗೆ ಬಂದು ನೋಡೋದಕ್ಕೆ ಆಗೋದಿಲ್ಲ. ಅವರ ಅನುಕೂಲಕರವಾದ ಸಮಯದಲ್ಲಷ್ಟೇ ಹಳ್ಳಿಗಳಲ್ಲೂ ಸಹ ಸಿನಿಮಾಗಳನ್ನು ನೋಡೋದಕ್ಕೆ ಆಗ್ತಾ ಇತ್ತು. ಅಂಥವರಿಗೆ ಈ ಟೆಂಟ್ ಸಿನಿಮಾಗಳು ಹೇಗೆಲ್ಲ ಸಹಾಯ ಮಾಡಿತು, ಹೇಗೆಲ್ಲ ಅವರು ಸಮಯವನ್ನು ಹೊಂದಿಸ್ಕೊಂಡು ಹೋಗಿ ಸಿನಿಮಾಗಳನ್ನ ನೋಡ್ತಾ ಇದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಗೀತೆಯ ನಂತರ.

ಟೂರಿಂಗ್ ಟಾಕೀಸ್ ಕುರಿತಾಗಿ ಮಾತನಾಡ್ತಿದ್ದೆ ಸ್ನೇಹಿತರೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಯಾವುದೇ ಊರುಗಳಲ್ಲಿ ಸಿನಿಮಾಗಳಿಗೆ ನೋಡೋದಕ್ಕೆ ಸಮಯವನ್ನು ಹೇಗೆ ಹೊಂದಿಸ್ಕೋತಾ ಇದ್ರು, ಅದಕ್ಕೆ ಟೂರಿಂಗ್ ಟಾಕೀಸ್ಗಳು ಹೇಗೆ ಅನುಕೂಲ ಆಗ್ತಾಯಿತ್ತು ಅಂತ ಹೇಳ್ತೀನಿ ಅಂತ ಹೇಳಿದೆ. ಟೂರಿಂಗ್ ಟಾಕೀಸ್ಗಳು ವಿಶೇಷವಾಗಿ ಒಂದು ಫ್ಲೆಕ್ಸಿಬಲ್ ಶೋ ಟೈಮನ್ನು ಇಡ್ತಾ ಇದ್ವು. ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಸಿನಿಮಾದ ಶೋಗಳ ಇಡ್ತಾ ಇದ್ರು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಹಳ್ಳಿಗಳಲ್ಲಿ ಹೊಲದ ಗದ್ದೆಯ ಕೆಲಸಗಳು ನಿಮಗೆಲ್ಲ ಗೊತ್ತೇ ಇರುತ್ತಲ್ವ. ಬೆಳಗ್ಗೆಯ ಸಂದರ್ಭದಲ್ಲಿ ಅನೇಕ ಜನರು ಬೇರೆ ಬೇರೆ ಕೆಲಸ ಮಾಡುವಂಥ ಜನರು, ಹಾಗೆ ರೈತಾಪಿ ಬಂಧುಗಳು ಅವರು ಸಹ ಫ್ರೀ ಇರ್ತಿರಲಿಲ್ಲ. ಆದರೆ ರಾತ್ರಿಯ ಹೊತ್ತು ಸಿನಿಮಾ ನೋಡೋದಕ್ಕೆ ಹೋಗ್ತಾಯಿದ್ರು. ಹಳ್ಳಿಗಳಲ್ಲಿ ಈ ಟೂರಿಂಗ್ ಟಾಕೀಸಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೆ ಹೋಗ್ತಾ ಇದ್ವಿ, ಹೇಗೆಲ್ಲ ಹೋಗ್ತಾ ಇದ್ವಿ ಅಂತ ನಮ್ಮ ಹಿರಿಯರು ಹೇಳೋದನ್ನು ಕೇಳೋದೇ ಚೆಂದ. ಹೇಗಪ್ಪ ಅಂತ ಅಂದರೆ, ಅವರ ಗದ್ದೆಗಳು ಅಥವಾ ತೋಟಗಳು ನೀರು ಕಟ್ಟುವಂಥ ವ್ಯವಸ್ಥೆ ಇದ್ದರೆ ನೀರನ್ನು ಹಾಯಿಸಿ ಆ ನೀರು ಬಂದು ನಿಲ್ಲಿಸೋ ಅಷ್ಟರಲ್ಲಿ ಸಿನಿಮಾವನ್ನು ಹೋಗಿ ನೋಡ್ಬಂದ್ಬೋಣ ಅಂತ ಸಿನಿಮಾಗಳಿಗೆ ಹೋಗ್ತಾ ಇದ್ರಂತೆ. ಅದು ಸೈಕಲ್ಗಳಲ್ಲಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದಿನ ದಿನಗಳಲ್ಲಿ ಆ ಕತ್ತಲಿನ ಊರುಗಳಲ್ಲಿ ರಾತ್ರಿಯ ಸಮಯಗಳಲ್ಲಿ ಏನು ದಾರಿ ಏನು ಕಾಣದೇ ಇರುವಂಥ ಸಂದರ್ಭದಲ್ಲಿ, ಅಂದರೆ ಕಣ್ಣು ಕತ್ಲೊತ್ತಲ್ಲಿ ಬಹಳ ಹೊತ್ತಿತ್ತು ಅಂತ ಅಂದರೆ ಆ ಕಣ್ಣು ಆ ಬೆಳಕಿಗೆ ಹೊಂದ್ಕೊಳ್ಳುತ್ತಂತೆ. ಆ ಒಂದು ಬೆಳಕಿನ ಸೌಭಾಗ್ಯವನ್ನು, ಕಣ್ಣಿನ ಒಂದು ತೀಕ್ಷ್ಣತೆಯನ್ನು ನಮ್ಮ ಹಿರಿಯರು ಹೊಂದಿದ್ರು ಅಂದರೆ ತಪ್ಪಾಗಲಾರದು. ಅವರು ಸಿನಿಮಾಗಳನ್ನು ರಾತ್ರಿಯ ಹೊತ್ತೇ ಹೋಗಿ ನೋಡಿ ಬಂದು ಅವರ ಹೊಲ ಗದ್ದೆಗಳಲ್ಲಿ ಮಲಗಿದ್ದು ಮಾರನೆಯ ದಿನ ಅವರ ಕೆಲಸಗಳಲ್ಲಿ ಅವರು ತೊಡಗಿಕೊಳ್ತಾ ಇದ್ರು. ಈ ರೀತಿಯಾಗಿ ಟೂರಿಂಗ್ ಟಾಕೀಸ್ಗಳು ಸಿನಿಮಾವನ್ನು ನೋಡೋದಕ್ಕೆ ನಗರ ಪಟ್ಟಣಗಳಿಗೆ ಹೋಗಬೇಕಾಗಿರಲಿಲ್ಲ. ಹಳ್ಳಿಗಳಲ್ಲೂ ಸಹ ಸಿನಿಮಾಗಳನ್ನ ನೋಡಿ ಅವರು ಜನರೆಲ್ಲ, ನಮ್ಮ ಹಿಂದಿನ ನಮ್ಮ ಹಿರಿಯರೆಲ್ಲ ಖುಷಿಯನ್ನು ಪಟ್ಟಿದ್ರು.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಟೂರಿಂಗ್ ಟಾಕೀಸ್ ಅನ್ನುವಂಥ ವಿಷಯವನ್ನು ಹೊತ್ತು ತಂದು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ. ಟೂರಿಂಗ್ ಟಾಕೀಸ್ಗಳು ಹೇಗಪ್ಪ ಇರ್ತಿತ್ತು ಅಂತ ಅಂದರೆ, ಈಗಾಗಲೇ ಹೇಳಿದ್ದೀನಿ, ಟೂರಿಂಗ್ ಟಾಕೀಸ್ಗಳು ಸೇಮ್ ಸಿನಿಮಾ ಟೆಂಟ್ ಹೇಗೆ ನಿರ್ಮಾಣವನ್ನು ಮಾಡ್ತಾ ಇದ್ರು ಆ ರೀತಿಯಾಗಿ ನಿರ್ಮಾಣವನ್ನು ಮಾಡಲಾಗ್ತಿತ್ತು. ಅಲ್ಲೂ ಸಹ ಹೇಗೆ ಹಳ್ಳಿಗಳಲ್ಲಿ ಟೆಂಟ್ಗಳು ಇರ್ತಾ ಇದ್ವು, ಟೆಂಟಲ್ಲಿ ಮಣ್ಣಿನ ನೆಲ ಹಾಗೆ ಬೆಂಚು ಮತ್ತು ಅದರ ಹಿಂದೆ ಚೇರ್ ಇರ್ತಿತ್ತಲ್ಲ, ಅದೇ ರೀತಿ ಇಲ್ಲೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು. ಆಗೆಲ್ಲ ಚೇರ್ ಕೇವಲ 2 ರೂಪಾಯಿಗಳು, ಮಣ್ಣಿನಲ್ಲಿ ಕೇವಲ ಆಗೆಲ್ಲ 4 ಅಣೆ 50 ಪೈಸೆ, ಈ ರೀತಿಯಾಗೆಲ್ಲ ಸಿನಿಮಾಗಳನ್ನು ನಮ್ಮ ಅಂದಿನ ಜನರು ನೋಡಿದ್ದಾರೆ. ಊರಿನಲ್ಲಿ ಹಬ್ಬ ಬರ್ತಾ ಇತ್ತು ಅಂದರೆ ಊರಿನಲ್ಲಿ ಬರುವಂಥ ಅನೇಕ ಮನರಂಜನೆಯ ವಸ್ತುಗಳು ಏನೇನಿರ್ತವೆ, ಆಟಿಕೆಗಳು ಇವೆಲ್ಲದರ ಜೊತೆಗೆ ಎಕ್ಸಿಬಿಷನ್ ಇವೆಲ್ಲದರ ಜೊತೆಗೆ ಟೂರಿಂಗ್ ಟಾಕೀಸ್ ಊರಿನ ಆ ಜಾತ್ರೆಯ ನಡೆಯುವಂತಹ ಹಬ್ಬಗಳು ನಡೆಯುವಂತಹ ಊರಿನಲ್ಲಿ ಅದರದೇ ಆದ ಒಂದು ವಿಶೇಷ ಸ್ಥಾನ ಇರ್ತಿತ್ತು. ಹಾಗೆ ಆ ಟೂರಿಂಗ್ ಟಾಕೀಸ್ಗಳ ಕುರಿತಾದ ಒಂದು ಪ್ರಚಾರವನ್ನು ಸಹ ಅವರು ಸೊಗಸಾಗಿ ಮಾಡ್ತಾಯಿದ್ರು ಸೈಕಲ್ಗಳಲ್ಲಿ ಅಥವಾ ಅವರು

ನಡೆಸ್ತಾ ಇದ್ದೀವಿ, ನೀವು ಬಂದು ಸಿನಿಮಾವನ್ನು ನೋಡಿ ಅಂತ ಇಡೀ ಜನರಿಗೆ ಒಂದು ವೆಲ್ಕಮನ್ನು, ಆ ಮೂಲಕ ಒಂದು ಸ್ವಾಗತವನ್ನು ಕೋರುವಂಥ ಪರಿಯನ್ನು ಟೂರಿಂಗ್ ಟಾಕೀಸ್ ಸಿನಿಮಾಗಳು ಇಟ್ಕೊಂಡಿತ್ತು. ಕೇವಲ ಕಡಿಮೆಯ ಒಂದು ಏನು ಟಾಕೀಸ್ಗಳಲ್ಲಿ ಅಥವಾ ಹಳ್ಳಿಯ ಟೆಂಟ್ಗಳಲ್ಲಿ ಇರುತ್ತೆ ಪ್ರೈಸ್, ಅದಕ್ಕಿಂತ ಒಂದು 40-30% ಕಡಿಮೆ ಇರುವಂತಹ ಟಿಕೆಟ್ಗಳನ್ನು ನೀಡಿ ಜನರಿಗೆ ಸಿನಿಮಾಗಳನ್ನು ನೋಡೋದಕ್ಕೆ ಅನುವು ಮಾಡಿಕೊಡ್ತಾಯಿದ್ರು.

ಟೂರಿಂಗ್ ಟಾಕೀಸ್ಗಳು ಆಗ ನಡೀತಾ ಇದ್ದಂಥ ಹಬ್ಬ ಜಾತ್ರೆಗಳ ಮೆರುಗನ್ನು ಹೆಚ್ಚಿಸ್ತಿತ್ತು ಅಂತ ಹೇಳಿದ್ದೆ ನಿಮಗೀಗಾಗಲೇ. ಆಗ ಆರಂಭದಲ್ಲಿ ಬರ್ತಿದ್ದಂಥ ಸಿನಿಮಾಗಳು ಹೆಚ್ಚಾಗಿ ಬಾಲಿವುಡ್ ಸಿನಿಮಾಗಳು. ಬಾಲಿವುಡ್ ಸಿನಿಮಾಗಳ ನಂತರ ಸ್ಥಳೀಯ ಭಾಷೆಗಳ ಸಿನಿಮಾಗಳನ್ನ ನೋಡಲಾಗ್ತಿತ್ತು. ಹೆಚ್ಚಿಗೆ ಕೆಲವು ಅನ್ಯ ಭಾಷೆಯ ಸಿನಿಮಾಗಳನ್ನು ಊರಿನ ಟೆಂಟ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿರಲಿಲ್ಲ. ಆದರೆ ಈ ಟೂರಿಂಗ್ ಟಾಕೀಸ್ಗಳು ಬಂದಾಗ ಆ ಟೂರಿಂಗ್ ಟಾಕೀಸಲ್ಲಿ ಅವರಿಗೆ ಬೇಕಾದ ಸಿನಿಮಾಗಳನ್ನು ನೋಡ್ತಾ ಇದ್ರು. ಆ ಟೂರಿಂಗ್ ಟಾಕೀಸನ್ನು ಅವರು ಹೇಗೆಲ್ಲ ತೆಗೆದುಕೊಂಡು ಹೋಗ್ತಿದ್ರು ಅಂದರೆ ಅದು ಸಹ ತುಂಬ ಸ್ವಾರಸ್ಯಕರವಾಗಿದೆ. ಹೇಗೆ ಒಂದು ನಾಟಕದ ಸೆಟ್ಗಳನ್ನು ಲಾರಿಗಳಲ್ಲಿ ಹೊತ್ಕೊಂಡು ಹೋಗ್ತಾರೋ ಅದೇ ರೀತಿ ಟೂರಿಂಗ್ ಟಾಕೀಸ್ನ ಎಲ್ಲ ಸೆಟ್ಗಳನ್ನು ಒಂದು ಲಾರಿಯಲ್ಲಿ ಹಾಕ್ಕೊಂಡು ಒಂದು ಊರಿಂದ ಮತ್ತೊಂದು ಊರಿಗೆ ಅವರು ವಲಸೆ ಹೋಗಿ ಆ ಊರಿನಲ್ಲಿ ಟೆಂಟನ್ನು ನಿರ್ಮಾಣ ಮಾಡಿ ನಂತರ ಜನರಿಗೆ ಸಿನಿಮಾ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಯಿದ್ರು. ಹೇಗೆ ಟೂರಿಂಗ್ ನಾಟಕಗಳನ್ನು ಮಾಡ್ತಾಯಿದ್ರು ಅದೇ ರೀತಿ ಇವರು ಸಹ ಊರಿಂದ ಒಂದೂರಿಂದ

ಟಿ ಕೇಬಲ್ ಟಿವಿಗಳ ನಂತರ ಈಗಂತೂ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಬಂದ ನಂತರ ಟೂರಿಂಗ್ ಟಾಕೀಸ್ ಬಹಳನೇ ತನ್ನ ಅಂತ್ಯವನ್ನು ಕಂಡುಬಿಟ್ಟಿದೆ ಅಂದರೆ ತಪ್ಪಾಗಲಾರದು. ಆಗಾಗ ಅಲ್ಲೋ ಇಲ್ಲೋ ಒಂದು ಕಡೆ ಕಾಣುವಂತಹ ಈ ಟೂರಿಂಗ್ ಟಾಕೀಸ್ಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳನೇ ಒದ್ದಾಡ್ತಾ ಇದ್ದಾವೆ. ಪ್ರಾಯಶಃ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಬಂದ ನಂತರ ಯಾರಿಗೂ ಸಹ ಸಿನಿಮಾಗಳನ್ನು, ಆ ಸಿನಿಮಾ ಕಲ್ಚರ್ ಏನಿತ್ತು ಈಗಾಗಲೇ ಹೇಳಿದೆ ನಾನು, ಭಾರತದಲ್ಲಿ ಸಿನಿಮಾ ಕಲ್ಚರ್ ಅನ್ನೋದು ಒಂದು ದೊಡ್ಡ ಸಾಫ್ಟ್ ಪವರ್ ಆಗಿ ಕೆಲಸ ಮಾಡ್ತಾ ಇತ್ತು. ಅದು ಇವಾಗ ಸಿನಿಮಾಗಳನ್ನು ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅನ್ನುವಂತಹ ನೆಸೆಸರಿನೇ ತೆಗೆದಾಕಿರುವಂಥ ಸಂದರ್ಭದಲ್ಲಿ ಜನಗಳೆಲ್ಲ ಸಿನಿಮಾಗಳನ್ನು ಮನೆಗಳಲ್ಲೇ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಲ್ಲೇ ಹೋಮ್ ಥಿಯೇಟರ್ಗಳಲ್ಲೇ ನೋಡೋದಕ್ಕೆ ಆರಂಭ ಮಾಡಿರೋದ್ರಿಂದ ಸಿನಿಮಾ ಉಳಿಯೋದೇ ಕಷ್ಟ ಆಗಿರೋ, ಸಿನಿಮಾ ಥಿಯೇಟರ್ಗಳಿಗೆ ಉಳಿಯೋದು ಕಷ್ಟ ಆಗಿರೋದ್ರಿಂದ ಟೂರಿಂಗ್ ಟಾಕೀಸ್ ಅದೇ ಒಂದು ಕಷ್ಟವನ್ನು ಅನುಭವಿಸ್ತಾ ಇದೆ.

ನಿನ್ನ ಹೂಗಳಲ್ಲೂ ವಿದೂಷಕ ನಾನಲ್ಲ, ಸ್ವರ್ಗ ಸೃಷ್ಟಿಸುವ ಮಂತ್ರಗಳು ಗೊತ್ತಿಲ್ಲ. ಅದ್ಭುತವಾದ ಕವಿಕಲ್ಪನೆಯಲ್ಲಿ ಸಾಲುಗಳು ಬಂದಿತ್ತು. ನವೀನ್ ಕೃಷ್ಣ ಅವರು ಹಾಡಿ ಗೀತೆಯನ್ನು ಬರ್ತಿದ್ರು ಅನ್ನೋದೇ ಖುಷಿ ವಿಷಯ. ಟೂರಿಂಗ್ ಟಾಕಿಸ್ ಕುರಿತಾಗಿ ಮಾತನಾಡ್ತಾ ಇದ್ವಿ. ಇದು ಒಂದು ಬದುಕನ್ನು ಕಟ್ಕೊಟ್ಟಿದ್ದಂತಹ ಒಂದು ಉದ್ಯೋಗ ಆಗಿತ್ತು ಅಂದಿನ ಕಾಲದಲ್ಲಿ. ಆದರೆ 2000 ನಂತರ ಸಿನಿಮಾಗಳು, ಟಿವಿಗಳ ನಂತರ ಕೇಬಲ್ಗಳು

ಟೂರಿಂಗ್ ಟಾಕೀಸ್ ಕುರಿತಾಗಿ ಮಾತನಾಡ್ತಿದ್ವಿ. ಅಂದಿನ ಒಂದು ಸಾಂಸ್ಕೃತಿಕ ವೈಭವ ಆಗಿತ್ತು ಈ ಟೂರಿಂಗ್ ಟಾಕೀಸ್ ಅನ್ನುವಂಥದ್ದು. ಅನೇಕ ಗ್ರಾಮೀಣರಿಗೆ ಹಾಗೆ ಸಿನಿಮಾಗಳು ತಲುಪ್ತೇ ಇರುವಂಥ ಊರುಗಳಿಗೆ ಹೋಗಿ ಅವರಿಗೆ ಮನರಂಜನೆಯನ್ನು ನೀಡಿದಂಥ ಟೂರಿಂಗ್ ಟಾಕೀಸ್ಗಳು ಇಂದು ಕಣ್ಮರೆ ಆಗ್ತಾ ಇರೋದು ಕಾಲದ ಓಟದ ಜೊತೆ ಒಂದು ಸ್ಪಷ್ಟ ನಿದರ್ಶನವಾಗಿ ನಿಲ್ಲುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ಹಾಗೆಯೇ ಅದು ತನ್ನ ಕೆಲಸವನ್ನು ಮುಗಿಸಿ ಈಗ ನೇಪಥ್ಯಕ್ಕೆ ಸರಿತಾ ಇದೆ. ಒಮ್ಮೆ ಆದರೂ ಸಹ ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಅನೇಕ ನಮ್ಮ ಕೇಳುಗರಿಗೆ ಮೆಮೊರಿಯನ್ನು ಕೊಟ್ಟಿರುವಂತಹ ಜಾಗಗಳದು ಅನೇಕ ಕನಸುಗಳು ಅನೇಕ ಕತೆಗಳಿಗೆ ಕಾರಣವಾಗಿರುವಂತಹ ಜಾಗ ಟೂರಿಂಗ್ ಟಾಕೀಸ್ ಅಂದರೆ ತಪ್ಪಾಗಲಾರದು. ಆ ನೆನಪುಗಳನ್ನು ಹಸರಾಗಿಸಿಕೊಂಡು ಹೊಸದನ್ನು ಬಂದದನ್ನು ಆಸ್ವಾದಿಸಿ ಮುಂದೆ ಸಾಗ್ತಾ ಇರೋದೇ ಜೀವನ ಅಂತ ಹೇಳ್ತಾ ಟೂರಿಂಗ್ ಟಾಕೀಸ್ ಕುರಿತಾದ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ಇನ್ನು ನಿಮ್ಮ ಸಂದೇಶಗಳನ್ನು ನೋಡುವಂತಹ ಸಮಯ ಸ್ನೇಹಿತರೆ. ಬಾಲಕೃಷ್ಣ ಮುದ್ದಕಣ್ಣ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಗಾಣಗಾಪುರಕ್ಕೆ ಒಂದು ವಾಹನದಲ್ಲಿ ಸ್ಕ್ರೀನ್ ತಂದು ಊರ ಮಧ್ಯದಲ್ಲಿ ಇಟ್ಟು ತೋರಿಸ್ತಾ ಇದ್ರು. ಅದನ್ನು ತುಂಬ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಇದು ಒಂದು ಮರು ನೆನಪಿಸುವ ವಿಷಯವಾಗಿದೆ. ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ರೆ ನೋಡಿ ಇದೇನೆ ಟೂರಿಂಗ್ ಟಾಕೀಸ್ ಅಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಇವರು ಹೇಳಿರೋಂಥ ಮಾತು ಒಂದು ನಿದರ್ಶನ. ನಾನು ಕೂಡ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋದಾಗ ದೊಡ್ಡ ಚಿತ್ರಮಂದಿರ ಇರಲಿಲ್ಲ, ಹೀಗೆ ಟೆಂಟ್ ಇತ್ತು. ನಾವು ಕೂಡ ನೆಲದ ಮೇಲೆ ಕುಳಿತು ಸಿನಿಮಾ ನೋಡಿ ಬರ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ರಾಣಿಯವರು ಹಳೇಬೀಡಿನಿಂದ. ಓಕೆ, ಇದು ಟೆಂಟೇ ಆದರೆ ಟೂರಿಂಗ್ ಟೆಂಟ್, ಊರಿನ ಟೆಂಟ್ ಅಲ್ಲ. ಪರಿಮಳ ಕಾರ್ಯಕ್ರಮದಲ್ಲಿ ಹಳೆಯ ಟೂರಿಂಗ್ ಟಾಕೀಸ್ ಸಿನಿಮಾ ಮತ್ತು ಸೌಲಭ್ಯ ಕುರಿತು ಮಾಹಿತಿ ತಿಳಿಸಿದ್ದಕ್ಕೆ ಹೃದಯದ ಧನ್ಯವಾದಗಳು ಅಂತ ವಿರೂಪಾಕ್ಷಪ್ಪ, ಕಾವ್ಯ ರೇಣುಕ, ರುದ್ರಪ್ಪ ಮಡಿವಾಳರ್, ಇಂದರಗಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಾಹಿತಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಪುಷ್ಪ ಶಾನ್ಭೋಗರ ಗದಗಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು.

ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಟೂರಿಂಗ್ ಟಾಕೀಸ್ ಕುರಿತಾಗಿ ಮಾತನಾಡಿದ್ವಿ. ಅದು ಸಿನಿಮಾ ಸಂಸ್ಕೃತಿಯ ಒಂದು ಭಾಗವಾಗಿ ಇತ್ತು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಟೂರಿಂಗ್ ಟಾಕೀಸನ್ನು ನಡೆಸಿದಂಥ ಅಷ್ಟು ಜನಗಳಿಗೆ ಕೆಲವು ಇತಿಹಾಸ ಗರ್ಭವನ್ನು ಸೇರಿದಂಥ ಘಟನೆಗಳು ಯಾವತ್ತೂ ಸಹ ನೋವು ನಿಲುವು ಎರಡನ್ನು ಕೊಡುತ್ತೆ. ಆ ಒಂದು ಖುಷಿಯಾದ ಭಾವವನ್ನು ತೆಗೆದುಕೊಂಡು ನೋವನ್ನು ಸೈಡಲ್ಲಿಟ್ಟು ಮುಂದೆ ಸಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಗೀತೆ.

ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತನಾಡಿದಂಥ ವಿಷಯ ಟೂರಿಂಗ್ ಟಾಕೀಸ್ ಅನ್ನೋಂಥ ವಿಷಯ ಸ್ನೇಹಿತರೆ, ಇದಾಗಿತ್ತು ಇಂದಿನ ಟೂರಿಂಗ್ ಟಾಕೀಸ್ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮ ಟೂರಿಂಗ್ ಟಾಕೀಸ್ ಅನ್ನುವಂಥ ವಿಷಯ.

0: ಪರಿಮಳ ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇಲ್ಲಿಯ ತನಕ ಪ್ರಸ್ತುತಪಡಿಸಿದಂತ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ 4 ಸಾವನ್ನಪ್ಪಿದ್ದು ಹಲವು ಮಂದಿ ಕಾಣೆಯಾಗಿದ್ದಾರೆ. ಭೀಕರ ಮಣ್ಣು ಕುಸಿತದಲ್ಲಿ ಕಾಣೆಯಾದವರನ್ನು ಪತ್ತೆಹಚ್ಚಲು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸ್ಥಳೀಯರು ರಕ್ಷಣಾ ಕಾರ್ಯಗಳಿಗೆ ಬೆಂಬಲ ನೀಡುವಂತೆ ಸಂಸದೆ ಪ್ರಿಯಾಂಕಾ ವಾದ್ರಾ ಮನವಿ ಮಾಡಿದ್ದಾರೆ. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಇಂದು ಕೂಡ ಪಾದಚಾರಿ ಮಾರ್ಗದ ಒತ್ತುವರಿ ತೆರವು ಕಾರ್ಯ ನಡೆಯುತ್ತಿದೆ. ಉತ್ತರ ನಗರ ಪಾಲಿಕೆಯ ಥಣಿಸಂದ್ರ ಬಾಗಲೂರು ಮುಖ್ಯ ರಸ್ತೆಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಇದೇ 18-25 ಅಂತಾರಾಷ್ಟೀಯ ಮಕ್ಕಳ ನಾಟಕೋತ್ಸವ ಬೆಂಗಳೂರಿನ ರಂಗಶಂಕರದಲ್ಲಿ ನಡೆಯಲಿದೆ. ಅರ್ಜೆಂಟೀನಾ, ದಕ್ಷಿಣ ಕೊರಿಯಾ, ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳ ನಾಟಕ ತಂಡಗಳು ನಾಟಕೋತ್ಸವದಲ್ಲಿ ಭಾಗವಹಿಸಲಿವೆ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪಲ್ಗಾರ್, ಥಾಣೆ, ಘಟ್ಟ ಪ್ರದೇಶಗಳಾದ ಪುಣೆ ಮತ್ತು ನಾಸಿಕ್ನಲ್ಲಿ ಮಳೆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆ 5.0 ಆರಂಭವಾದಾಗಿನಿಂದ 411,497 ಗ್ಯಾರಂಟಿಗಳನ್ನು ನೀಡಲಾಗಿದ್ದು ಖಾತರಿ ಮೊತ್ತವು 1.55 ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಾಷಿಂಗ್ಟನ್ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಟೆಹರಾನ್ ಮಾತುಕತೆ ಪ್ರಾರಂಭಿಸುವುದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ಜಿ ಸ್ಪಷ್ಟಪಡಿಸಿದ್ದಾರೆ. ಸಿರಿಯಾ ರಾಜಧಾನಿ ಡಮಾಸ್ಕಸ್ನಲ್ಲಿ ಇಂದು 2 ಸ್ಫೋಟ ಸಂಭವಿಸಿದ್ದು 18 ಮಂದಿ ಗಾಯಗೊಂಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಸಿರಿಯಾ ಅಧ್ಯಕ್ಷ ಅಹಮದ್ ಅಲ್ ಶರಾ ನಡುವಿನ ಭೇಟಿಗೆ ಮೊದಲು ಈ ಸ್ಫೋಟ ಸಂಭವಿಸಿದೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3 ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:04 ಆಗಿದೆ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.

7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಮಂಗಳವಾರದ ವಿಶೇಷ ಕರೆ ಮಾಡಿ ಹಾಡು ಕೇಳಿ ನಿಮ್ಮ ಆಯ್ಕೆ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಬುಧವಾರ 6:03 ಕಾರ್ಯಕ್ರಮ ವಿವರಣೆ, 6:05 ನಾದು ಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ತದನಂತರ ಭಾವಗೀತೆಗಳು, ಅದಾದ ನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೂನಲ್ಲಿ ಬುಧವಾರದ ವಿಶೇಷ ಪದಬಂಧ, 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರದಾನ. ನಾಳೆ ಮಧ್ಯಾಹ್ನ 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಬುಧವಾರದ ವಿಶೇಷ ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ನಿಗದಿತ ಸಮಯದಲ್ಲಿ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ಕೇಳ್ತೀರಾ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ.

5:22 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ 102.9 FM. ಇದು ಸೇಫ್ ಡ್ರೈವ್ನ ಆರಂಭಿಸುವಂತ ಸಮಯ. ನಿಮ್ಮೆಲ್ಲರಿಗೂ ಸೇಫ್ ಡ್ರೈವ್ನ ಹಳೆಯ ಮಧುರ ಗೀತೆಗಳನ್ನ ಕೇಳುವಂತ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಂಗಳವಾರದ ಸಂಜೆಯ ಪ್ರಸಾರಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದಷ್ಟು ದಿನಗಳ ಗ್ಯಾಪ್ನ ನಂತರ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಹೇಗಿದ್ದೀರಾ ನೀವೆಲ್ಲ? ಹೇಗಿದೆ ಲೈಫ್? ಹೇಗಿತ್ತು ನಿಮ್ಮ ಈ ದಿನ? ಈ ಮೂರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸೂಪರ್ ಅಂತ ಭಾವಿಸ್ತೀನಿ. ಸರಿ, ಹಾಗಾದ್ರೆ ಕಾರ್ಯಕ್ರಮವನ್ನ ಶುರು ಮಾಡೋಣವಾ? ಓಲ್ಡ್ ಈಸ್ ಗೋಲ್ಡ್ನ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕರ್ಪೂರದ ಗೊಂಬೆ ಚಿತ್ರದ ಗೀತೆ. ಚಿತ್ರ ರವರ ಗಾಯನ, ಎಸ್ ನಾರಾಯಣ್ ರವರ ರಚನೆ, ಹಂಸಲೇಖ ರವರ ಸಂಗೀತ.

ಓ ಮಲ್ಲಿಗೆ ಓ ಸಂಪಿಗೆ ಅನ್ನೋ ಗೀತೆಯಿಂದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾಯಿತು. ಗೀತೆಯನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು, ವೆಲ್ಕಮ್ ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಸಿಂಹದ ಮರಿ ಚಿತ್ರದ ಗೀತೆ ಇದು. ಮನು ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಈ ಹಾಡಿನ ಸಾಲುಗಳು ಹಾಗೇನೆ ಈ ಹಾಡಿನ ಮ್ಯೂಸಿಕ್ ಇದೆಯಲ್ಲ, ಅದು ಒಂದು ಬೀಟ್ಸ್ ಹೇಗಿದೆ ಅಂದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಹಾಗೆ ಇದು ಬರೀ ಕೇಳ್ತಾನೇ ಇರುವಂತಹ ಹಾಡಲ್ಲ, ಹೆಜ್ಜೆ ಹಾಕುವಂತ ಹಾಡು. ಈಗಷ್ಟೇ ಕೇಳ್ವಿ ಸಿಂಹದ ಮರಿ ಚಿತ್ರದಿಂದ. ಈಗ ಮುಂದಿನ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಇದು ಒಂದು ಅಪರೂಪದ ಗೀತೆ ಅಂತ ಹೇಳಬಹುದು. ದೋಣಿ ಸಾಗಲಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಸಂಜೆಯ ಓಲ್ಡ್ ಈಸ್ ಗೋಲ್ಡ್ ನ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರಗೀತೆಗಳನ್ನ ಕೇಳ್ತಾ ಸಾಗೋದು, ಅಂಥದ್ದೇ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ನನ್ನಾಸೆಯ ಹೂವೆ ಚಿತ್ರದಿಂದ. ಚಿತ್ರ ಹಾಗೂ ರಾಜೇಶ್ ರವರ ಗಾಯನ, ಹಂಸಲೇಖ ರವರ ರಚನೆ ಮತ್ತು ಸಂಗೀತ.

ಈಗ ಕುಟುಂಬ ಚಿತ್ರದಿಂದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ನಂದಿತಾ ರವರ ಗಾಯನ, ರಾಜೇಂದ್ರ ರವರ ರಚನೆ, ಗುರುಕಿರಣ್ ರವರ ಸಂಗೀತ ಸಂಯೋಜನೆ.

ರವಿ ಮಾಮಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಎಸ್ ನಾರಾಯಣ್ ರವರ ರಚನೆ, ಚೈತನ್ಯರವರ ಸಂಗೀತ ಸಂಯೋಜನೆಯಲ್ಲಿ

0: ಸಹಯೋಗ ನ್ಯಾಯ ಸಂಸ್ಥೆ.
1: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಹೇಳಿ.
2: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಬಗ್ಗೆ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮಗೆ ಡೈರೆಕ್ಟ್ ಆಗಿ ಆ ತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು ಆರ್ ಟಿ ಸಿ ಅಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವರಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿ ಅನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರು ಶೂರಿಟಿ ಆಗಿ
1: ಏನಾದ್ರೂ
2: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
1: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತ?
2: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
1: ಆ ಒಂದು ಆಸ್ತಿಯ ವಿವರವನ್ನು ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ
2: ಸಿಗುತ್ತೆ. ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
1: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ಕೆ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ಮನೆ ಅಂತ ಹೇಳಿ ಹಿಂದರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ ಬರೀತಾರ ಒಂದು ಶರ, ಈಗೀಗ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
2: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
1: ಅಷ್ಟೇ.
2: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಏನಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
1: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಆ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆನೂ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
2: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ವಿವಿಧ ಭಾರತಿ 102.9 FM.
3: ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:45 ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ, ಈಗ ಮತ್ತೆ ಮುಂದುವರೆಸೋಣ. ಕುರುಬನ ರಾಣಿ.

ಒಂದು ಡ್ಯಾನ್ಸ್ ಬೀಟ್ ಇದ್ದಂತಹ ಹಾಡನ್ನ ಈಗಷ್ಟೇ ಕೇಳಿ, ಕುರುಬನ ರಾಣಿ ಚಿತ್ರದಿಂದ. ಈಗ ಹೂಮಳೆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮುಳಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಇಳಯರಾಜ ಅವರ ಸಂಗೀತ ಸಂಯೋಜನೆ.

ಇವತ್ತಿನ ಹೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜೋಡಿ ಹಕ್ಕಿ ಚಿತ್ರದ ಗೀತೆ. ರಾಜೇಶ್ ಹಾಗೂ ಚಿತ್ರಾರವರ ಗಾಯನ, ಬಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರ ಆದಂತಹ ಎಲ್ಲಾ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಕಾರ್ತದಲ್ಲಿ ಇಂದು

ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನಗಳನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲಿಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ ಇದೇ 10ರಂದು ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಇದೇ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು ಅರ್ಜಿ ಸಲ್ಲಿಸಲು ಆಗಸ್ಟ್ 6 ಕೊನೆಯ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 32 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00 ಗಂಟೆಗೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 6:05 ಸೆಕೆಂಡ್ಗಳು. ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ

ಸ್ನೇಹಿತರಿಗೂ ಶುಭ ಸಂಜೆ. ಹಾಗೆ ಈ ಸಂಜೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗಾನ ಭಜನದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಶೇಷವಾದ ವಿಷಯ ಇದೆ. ಏನಿರಬಹುದು ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಉತ್ತರವನ್ನು ಅಂದರೆ ವಿಷಯವನ್ನು ನಾನೇ ತಿಳಿಸ್ಬಿಡ್ತೀನಿ. ಲೈಫ್ನಲ್ಲಿ ಕೆಲವು ವಿಷಯಗಳನ್ನ ನಾವು ಪ್ಲಾನ್ ಮಾಡ್ತೀವಿ, ಇನ್ನು ಕೆಲವನ್ನ ಕನ್ಸು ಕಾಣ್ತೀವಿ, ಹಾಗೆ ಕೆಲವು ಆಗಲೇಬೇಕು ಅಂತ ತುಂಬಾ ಟ್ರೈ ಮಾಡ್ತೀವಿ. ಆದರೆ ನಮಗೆ ಸರ್ಪ್ರೈಸ್ ಮಾಡುವಂಥ ಕ್ಷಣಗಳು ಯಾವ್ದು ಗೊತ್ತಾ? ನಾವು ಪ್ಲಾನ್ ಮಾಡ್ದೇ ನಡೆದಂಥ ಕ್ಷಣಗಳು, ಅನ್ಪ್ಲಾನ್ಡ್ ಇವೆಂಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್ ಅಥವಾ ರ್ಯಾಂಡಮ್ ಇನ್ಸಿಡೆಂಟ್ಸ್. ಫಾರ್ ಎಕ್ಸಾಂಪಲ್, ನಾವು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಕ್ಷಣ ನಮಗೆ ನಮ್ಮ ಬಾಲ್ಯದ ಗೆಳೆಯ ಅಥವಾ ಗೆಳತಿ ನೆನಪಾಗ್ತಾರೆ. ಹಾಗೆಯೇ ಒಂದೆರಡು ಹೆಜ್ಜೆ ಮುಂದೆ ಹೋಗ್ತಾ ಇರ್ತೀವಿ, ತಟ್ಟಂತ ಅವರೇ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಯಾವುದೋ ಹಾಡು ನೆನಪಾಗ್ತಾ ಇರುತ್ತೆ ನಿಮಗೆ, ರೇಡಿಯೋ ಆನ್ ಮಾಡ್ತೀರಾ, ಆಗ ಅದೇ ಹಾಡೇ ಕೆಲವೇ ಕ್ಷಣಗಳಲ್ಲಿ ಪ್ಲೇ ಆಗಿಬಿಡತ್ತೆ. ಈ ಥರದ ಇನ್ಸಿಡೆಂಟ್ಸ್ ನಡೆದಾಗ ಒಂಥರ ಖುಷಿಯಾಗುತ್ತೆ. ಒಂದೇ ಟೈಮ್ಗೆ ಯಾವುದೇ ರೀತಿಯ ಪ್ಲ್ಯಾನ್ ಇಲ್ಲದೇನೆ ಎರಡೂ ಘಟನೆಗಳು ಆಶ್ಚರ್ಯಕರ ರೀತಿಯಲ್ಲಿ ನಡೆದಾಗ ಅದನ್ನ ಕೋ ಇನ್ಸಿಡೆಂಟ್ಸ್ ಅಂತ ಕರಿತೀವಿ. ಕಾಕತಾಳೀಯ ಘಟನೆಗಳು ಎಲ್ಲರ ಲೈಫ್ನಲ್ಲೂ ಕಾಮನ್ ಆಗಿ ನಡೆಯುವಂಥದ್ದೇ. ಲೈಫ್ನಲ್ಲಿ ಸಾಕಷ್ಟು ದೊಡ್ಡ ಕಥೆಗಳು ಶುರುವಾಗೋದೇ ಈ ಚಿಕ್ಕ ಚಿಕ್ಕ ಕೋ ಇನ್ಸಿಡೆನ್ಸಸ್ ಇಂದಾನೆ. ನಿಮ್ಮ ಲೈಫ್ನಲ್ಲಿ ನಡೆದಂಥ ಅಚ್ಚರಿಯ ಕೋ ಇನ್ಸಿಡೆನ್ಸ್ ನಿಮಗೆ ನೆನಪಿದೆಯಾ? ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091092 9483091029. ಬ್ಯೂಟಿ ಆಫ್ ಕೋ ಇನ್ಸಿಡೆನ್ಸಸ್. ಇವತ್ತಿನ ನಮ್ಮ ಗಾನ ಭಜನಾ ಕಾರ್ಯಕ್ರಮದ ವಿಷಯ, ಈ ವಿಷಯದ ಕುರಿತು ಮತ್ತಷ್ಟು ಮಾತಾಡೋಣ ಚಕ್ರವ್ಯೂಹ ಸಿನಿಮಾದ ಈ ಹಾಡಿನ ನಂತರ.

ಕೋಇನ್ಸಿಡೆನ್ಸ್, ಕಾಕತಾಳೀಯ ಘಟನೆಗಳು ನಡೆದಾಗ ಅರೆ ಏನಾಯ್ತು ಅಂತ ಹಾಡಿನ ಸಾಲ್ ಬಂತಲ್ಲ ಹಾಗೇ ಅನ್ಸುತ್ತೆ. ಬ್ಯೂಟಿ ಆಫ್ ಕೋಇನ್ಸಿಡೆನ್ಸಸ್, ಒಂದೇ ಸಮಯದಲ್ಲಿ ಯಾವುದೇ ರೀತಿಯ ಪ್ಲಾನ್ ಇಲ್ಲದೇನೆ ಅನಿರೀಕ್ಷಿತವಾಗಿ ನಡೆಯುವಂತಹ ಎರಡು ಘಟನೆಗಳು ಅಥವಾ ಒಂದಕ್ಕಿಂತ ಹೆಚ್ಚು ಘಟನೆಗಳನ್ನ ಕೋಇನ್ಸಿಡೆನ್ಸಸ್ ಅಂತ ಕರಿತೀವಿ. ಇವತ್ತು ಕೋಇನ್ಸಿಡೆನ್ಸಸ್ ಬಗ್ಗೆನೇ ಮಾತಾಡ್ತಾ ಸಾಗೋಣ ಗಾನಾ ಭಜನದಲ್ಲಿ ಅಂತ ಹೇಳಿದ್ದೆ. ಇನ್ನು ಕಾಕತಾಳೀಯ ಘಟನೆಗಳು ನಡೆದಾಗ ನಿಜವಾಗ್ಲೂ ನಮಗೆ ಅದೊಂಥರ ಮ್ಯಾಜಿಕ್ ಅನ್ಸುತ್ತೆ. ಯಾವುದೋ ಊರಿಗೆ ಹೋಗಿರ್ತೀವಿ, ಅಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಕಾಫಿನೋ ತಿಂಡಿನೋ ಏನೋ ತಗೊಂಡು ತಿಂತಾ ಇದ್ದಾಗ ಅಥವಾ ಕಾಫಿ ಕುಡಿತಾ ಇದ್ದಾಗ ಯಾರೋ ಹಿಂದೆಯಿಂದ ನಮ್ಮ ಹೆಸರನ್ನ ಕರೆದ ಹಾಗೆ ಆಗತ್ತೆ. ಯಾರಿರ್ಬೋದು, ನಮ್ಮ ಹೆಸರನ್ನ ಕೂಗ್ತಾ ಇದ್ದಾರ ಅಲ್ಲ ಈ ಊರಲ್ಲಿ ಯಾರಿದು ಅಂತ ತಿರುಗಿ ನೋಡಿದ್ರೆ ಅಲ್ಲಿ ನಮ್ಮ ಸ್ಕೂಲ್ ಫ್ರೆಂಡ್ ಅಥವಾ ಕಾಲೇಜ್ ಫ್ರೆಂಡ್ ಅವರು ಆಗಿರ್ತಾರೆ. ಯಾವುದೇ ಪ್ಲಾನ್ ಇಲ್ಲದೇನೆ ಇದ್ರೂ ಸಹ ಅದೇ ದಿನ ಅದೇ ಟೈಮ್ಗೆ ಅದೇ ಜಾಗದಲ್ಲಿ ನಮ್ಮ ಮತ್ತೆ ನಮ್ಮ ಫ್ರೆಂಡ್ನ ಭೇಟಿಯಾಗಿರುತ್ತೆ. ಇದು ಒಂದ್ ರೀತಿ ಕೋಇನ್ಸಿಡೆನ್ಸ್. ಆದ್ರೆ ಇನ್ನೊಂದ್ ತರ ಹೇಗಾಗುತ್ತೆ ಅಂದ್ರೆ, ಎಲ್ಲಿಗೋ ಹೋಗಿರ್ತೀವಿ ಆಫೀಸ್ ಕೆಲಸದ ಮೇಲೋ ಅಥವಾ ಯಾವುದೋ ಒಂದು ಮೀಟಿಂಗ್ಗೋ ಯಾವುದೋ ಒಂದು ಇವೆಂಟ್ಗೋ ಅಂತ ಎಲ್ಲೋ ಹೋಗಿರ್ತೀವಿ. ಅಲ್ಲಿ ಯಾವುದೋ ಒಂದು ಊರಿಗೆ ಹೋದಾಗ ಅಲ್ಲಿ ಯಾರೋ ಒಬ್ರು ಪರಿಚಯ ಆಗ್ತಾರೆ. ಮಾತಾಡ್ತಾ ಮಾತಾಡ್ತಾ ಗೊತ್ತಾಗುತ್ತೆ ಅವರು ನಮ್ಮ ಊರಿನವರೇ ಅಂತ. ಕೆಲವೊಮ್ಮೆ ಅವರು ನಮ್ಮ ಏರಿಯಾದವರು ಆಗಿರ್ತಾರೆ ಅಥವಾ ಅವರು ನಮ್ಮ ಹತ್ರದವರೇ ಆಗಿದ್ರೂ ಸಹ ನಮಗೆ ಅವರ ಪರಿಚಯ ಬೇರೆ ಊರಿನಲ್ಲಿ ಆಗಿರುತ್ತೆ. ಆಗ ನಮ್ಗೇನನ್ಸುತ್ತೆ ಅಂದರೆ, ಇಷ್ಟು ದೊಡ್ಡ ಜಗತ್ತಲ್ಲಿ ಎಷ್ಟೋ ಕೋಟಿ ಜನರ ಮಧ್ಯೆ ಅದೇ ವ್ಯಕ್ತಿ ಅದೇ ಸಮಯಕ್ಕೆ ಹೇಗೆ ನಮ್ಮ ಮುಂದೆ ಬಂದರು ಅಂತ. ಸೈನ್ಸ್ ಇದನ್ನು ಪ್ರೊಬೆಬಿಲಿಟಿ ಅಂತ ಹೇಳುತ್ತೆ, ಮನಸ್ಸು ಡೆಸ್ಟಿನಿ ಅನ್ನತ್ತೆ. ಇನ್ನು ನಾವು ಹೇಳೋದು ಕೋಇನ್ಸಿಡೆನ್ಸ್ ಅಂತ. ಲೈಫ್ನ ಕಲರ್ಫುಲ್ ಆಗಿಸೋದು ಇಂಥ ಕೋಇನ್ಸಿಡೆನ್ಸ್ಗಳೇ. ಸ್ನೇಹಿತರ ಭೇಟಿ ಅಚಾನಕ್ಕಾಗಿ ಆಗೋದು, ಹಾಗೆ ಬೇರೆ ಊರಿನಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ನಮ್ಮ ಊರಿನವರ ಪರಿಚಯ ನಮಗಾಗೋದು, ಇವೆಲ್ಲ ಸಹ ಕೋಇನ್ಸಿಡೆನ್ಸ್ಗಳೇ. ಹಾಗೆ ಬ್ಯೂಟಿ ಆಫ್ ಕೋಇನ್ಸಿಡೆನ್ಸ್, ಅನಿರೀಕ್ಷಿತ ವಿಶೇಷ ಕ್ಷಣಗಳ ಬಗ್ಗೆ ಮಾತು ಮತ್ತಷ್ಟಿದೆ. ಆ ಮಾತೆಲ್ಲ ಮುಂದುವರಿಯುತ್ತೆ. ಹಾಗೆ ನೀವು ಸಹ ತಿಳಿಸ್ಬಹುದು ನಿಮ್ಮ ಲೈಫ್ನಲ್ಲಿ ನಡೆದಿರುವಂತಹ ಕೋಇನ್ಸಿಡೆನ್ಸ್ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಮತ್ತಷ್ಟು ಮಾತು ಮುಂದುವರಿಯುತ್ತೆ ಗಾನ ಭಜನ ಕಾರ್ಯಕ್ರಮದಲ್ಲಿ ಕಲ್ಟ್ ಸಿನಿಮಾದ ಈ ಹಾಡಿನ ನಂತರ.

ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಕೋಇನ್ಸಿಡೆನ್ಸಸ್, ಕಾಕತಾಳೀಯ ಘಟನೆಗಳ ಬಗ್ಗೆ. ಈ ಕೋಇನ್ಸಿಡೆನ್ಸಸ್ಗೆ ಒಂದು ಬ್ಯೂಟಿ ಇದೆ, ಅದಕ್ಕೊಂದು ಸೌಂದರ್ಯ ಇದೆ. ಯಾಕೆ ಅಂದರೆ ಆ ಘಟನೆ ನಡೆದಾಗ ನಮಗೆ ಆಶ್ಚರ್ಯ ಆಗೋ ಹಾಗೆ ಆಗುತ್ತೆ, ಹಾಗೆ ಅದನ್ನು ನೆನೆಸ್ಕೊಳ್ತಾ ಇದ್ರೆ ನಮಗೆ ಒಂಥರ ಎಮೋಷನ್ ಫೀಲ್ ಆಗುತ್ತೆ, ಎಮೋಷ್ನಲ್ ಫೀಲ್ ಬರುವಂತಹ ಘಟನೆ ನಡೆಯುತ್ತೆ. ಹಾಗೆ ಆ ಘಟನೆ ನಡೆಯೋದಕ್ಕೆ ಏನೋ ಒಂದು ಕನೆಕ್ಷನ್ ಇದೆ ಅಂತ ನಮಗೆ ಸ್ಟ್ರಾಂಗ್ ಆಗಿ ಅನಿಸುತ್ತೆ. ಹಾಗಾಗಿ ಕಾಕತಾಳೀಯ ಘಟನೆಗಳಲ್ಲಿ ಒಂದು ಸೌಂದರ್ಯ ಇದೆ. ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ನೀವು ಸಹ ತಿಳಿಸ್ಬೋದು, ನಿಮ್ಮ ಲೈಫ್ನ ಕೋಇನ್ಸಿಡೆನ್ಸ್ ನಿಮಗೆ ನೆನಪಿದ್ರೆ, ನಿಮ್ಮ ಜೀವನದಲ್ಲಿ ನಡೆದೇ ಇರುತ್ತೆ ಅಲ್ವಾ ಯಾವುದಾದ್ರೂ ಒಂದು ಕೋಇನ್ಸಿಡೆನ್ಸ್. ಈಗಾಗಲೇ ನಮ್ಮ ಸ್ನೇಹಿತರು ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ, ನೀವು ಸಹ ತಿಳಿಸ್ಬಹುದು.

ಇನ್ನು ಕೋಇನ್ಸಿಡೆನ್ಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನೆಂದರೆ 6 degrees ಆಫ್ ಸೆಪರೇಷನ್ ಅನ್ನೋ ಒಂದು ಥಿಯರಿ ಪ್ರಕಾರ ಭೂಮಿಯ ಮೇಲಿರುವಂಥ ಯಾವುದೇ ಇಬ್ಬರು ವ್ಯಕ್ತಿಗಳು ಸುಮಾರು 6 ಪರಿಚಯಗಳ ಮೂಲಕ ಕನೆಕ್ಟ್ ಆಗಿರ್ತಾರಂತೆ. ಇದು ಎಲ್ಲ ಸಿಚುವೇಶನ್ಗಳಲ್ಲೂ ಪ್ರೂವ್ ನಿಜ ಅಂತ ಪ್ರೂವ್ ಆಗದಿದ್ರೂ ಸಹ ಜನರ ಮಧ್ಯೆ ಇರುವಂಥ ಸರ್ಪ್ರೈಸಿಂಗ್ ಕನೆಕ್ಷನ್ಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಭೂಮಿ ಮೇಲಿರುವಂಥ ಎಲ್ಲರೂ ಹೀಗೆ ಕನೆಕ್ಟ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಅಕ್ಕಪಕ್ಕದ ಊರಿನವರಾಗಿರ್ಬೋದು, ಅಕ್ಕಪಕ್ಕದ ರಾಜ್ಯದವರಾಗಿರ್ಬೋದು, ಇವರೆಲ್ಲರ ಜೊತೆಗೆ ಇದು ಸಾಕಷ್ಟು ಸಲ ನಿಜ ಅಂತ ಪ್ರೂವ್ ಆಗುತ್ತೆ. ಹೇಗೆ ಅಂದರೆ, ನಮಗೆ ಹೊಸದಾಗಿ ಯಾರೋ ಒಬ್ಬರು ಫ್ರೆಂಡ್ ಆಗ್ತಾರೆ, ಆದರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಅವರು ನಮ್ಮ ಫ್ರೆಂಡ್ಗೆ ಫ್ರೆಂಡ್ ಅಂತ, ಅಥವಾ ನಮ್ಮ ಫ್ರೆಂಡ್ ಕಸಿನ್ ಅವರಾಗಿರ್ಬಹುದು, ಅಥವಾ ನಮ್ಮ ದೂರದ ಸಂಬಂಧಿಯವರಾಗಿರ್ಬೋದು, ಡಿಸ್ಟೆಂಟ್ ರಿಲೇಟಿವ್ ಸಹ ಆಗಿರ್ತಾರೆ ನಮಗೆ ಗೊತ್ತಿರೋದಿಲ್ಲ. ಹಾಗೆ ನಮ್ಮ ಕಾಲೇಜ್ನ ಸೀನಿಯರ್ ಕೂಡ ಆಗಿರಬಹುದು. ಹೀಗೆ ನಮ್ಮೆಲ್ಲರೂ ಲೈಫ್ನಲ್ಲೂ ಆಗ್ತಾನೆ ಇರುತ್ತೆ. ಈ ರೀತಿ ಕೋಇನ್ಸಿಡೆನ್ಸಸ್ ನಡೆದಾಗ ನಾವೇನು ಅಂದ್ಕೊಳ್ತೀವಿ ಅಂದರೆ, ಪ್ರಪಂಚ ಎಷ್ಟು ಚಿಕ್ಕದಲ್ವಾ ಅಂತ. ಬಟ್ ಪ್ರಪಂಚ ಚಿಕ್ಕದಲ್ಲ, ಅದು ದೊಡ್ಡದಾಗೇ ಇದೆ. ಆದರೆ ನಮ್ಮ ನಡುವೆ ಇರುವಂಥ ಕನೆಕ್ಷನ್ಗಳಿದೆಯಲ್ಲ, ಅದು ಹತ್ತಿರ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ಗಳ ಮೂಲಕ, ಅನಿರೀಕ್ಷಿತ ಭೇಟಿಗಳ ಮೂಲಕ, ಅನ್ಪ್ಲಾನ್ಡ್ ಇವೆಂಟ್ಗಳ ಮೂಲಕ, ಹಾಗೆ ಕಾಕತಾಳೀಯ ಘಟನೆಗಳು ಆಶ್ಚರ್ಯವನ್ನು ಉಂಟು ಮಾಡೋದಷ್ಟೇ ಅಲ್ಲದೆ ಒಂದು ಅನ್ಎಕ್ಸ್ಪ್ಲೈನಬಲ್ ಸಂತೋಷವನ್ನು ಕೊಡುತ್ತೆ. ಇದೇ ಅಲ್ವಾ ಬ್ಯೂಟಿ ಆಫ್ ಕೋಇನ್ಸಿಡೆನ್ಸಸ್. ಅಂದರೆ ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತೀವಿ, ಅವ್ರದೇ ಕಾಲ್ ಅಥವಾ ಅವ್ರದೇ ಮೆಸೇಜ್ ಬರುತ್ತೆ. ಸಾಕಷ್ಟು ಜನರು ಇದನ್ನ ಟೆಲಿಪತಿ ಅಂತ ಕರೀತಾರೆ. ಇನ್ನು ಕೆಲವರು ಪಾಸಿಟಿವ್ ವೈಬ್ಸ್, ಪ್ಯೂರ್ ಲಕ್ ಅಂತಾರೆ, ಯೂನಿವರ್ಸ್ ಸಿಗ್ನಲ್ಸ್ ಅಂತ ಮತ್ತೊಂದಷ್ಟು ಜನರು ಹೇಳ್ತಾರೆ. ಬಟ್ ಸೈನ್ಸ್ ಏನು ಹೇಳುತ್ತೆ ಅಂದರೆ, ನಮ್ಮ ಬ್ರೈನ್ ನಮಗೆ ಕನೆಕ್ಟ್ ಆಗುವಂಥ ವಿಷಯಗಳನ್ನ ಬೇಗ ಐಡೆಂಟಿಫೈ ಮಾಡುತ್ತಂತೆ. ಸಾವಿರಾರು ಸಾಮಾನ್ಯ ಘಟನೆಗಳು ನಡೀತಾ ಇದ್ರೂ ಅದರ ಮಧ್ಯೆ ನಡೆಯುವಂಥ ಯಾವುದೋ ಒಂದು ವಿಚಿತ್ರ ಘಟನೆ, ಯಾವುದೋ ಒಂದು ಸ್ಟ್ರೇಂಜ್ ಅನಿಸುವಂಥ ಘಟನೆಯನ್ನು ಮಾತ್ರ ನಾವು ಹೆಚ್ಚು ನೆನಪಿಟ್ಕೊಳ್ತೀವಿ. ಅದಕ್ಕೇನೆ ಕೋಇನ್ಸಿಡೆನ್ಸಸ್ ನಮಗೆ ವಿಶೇಷವಾಗಿ ಕಾಣಿಸೋದು. ಮತ್ತಷ್ಟು ಮಾತಾಡೋಣ ಈ ವಿಷಯದ ಬಗ್ಗೆ. ಕೇಳ್ತಾ ಇರಿ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವಿದ್ದೀವಿ ಡ್ರೈವ್ ಟೈಮ್ ಶೋ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ಈಗ ಗೂಗ್ಲಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳು ಆದಷ್ಟು ಬೇಗ ನಮ್ಮನ್ನು ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091209.

ಕೋ ಇನ್ಸಿಡೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಇನ್ನು ಈ ರೀತಿಯ ಕಾಕತಾಳೀಯ ಘಟನೆಗಳು ಎಷ್ಟೋ ಜನರ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಇಂಟರ್ವ್ಯೂಗೆ ಅಂತ ಹೋಗ್ತಾ ಇರಬೇಕಾದ್ರೆ ಬಸ್ ಸ್ಟಾಪ್ಗೆ ಹೋದಾಗ ಬಸ್ ಮಿಸ್ ಆಗುತ್ತೆ. ಸೊ ಬಸ್ ಮಿಸ್ ಆಯ್ತಲ್ಲ ಅಂತ ನ್ಯಾಚುರಲಿ ಬೇಸರ ಆಗುತ್ತೆ. ಏನು ಮಾಡೋದು, ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕಾಗ್ತಾ ಇಲ್ವಲ್ಲ ಅಂತ ನೋಡ್ತಾ ಇರುವಾಗಲೇ ಕಾಲೇಜ್ ಫ್ರೆಂಡ್ ಸಿಗ್ತಾರೆ. ಹಾಗೆ ಫ್ರೆಂಡ್ ಹತ್ರ ಮಾತಾಡೋವಾಗ ಫ್ರೆಂಡ್ ಹೇಳ್ತಾನೆ, ಏ ನೀನು ಯಾಕೆ ಇಂಟರ್ವ್ಯೂಗೆ ಬೇರೆ ಕಂಪ್ನಿಗೆ ಹೋಗಬೇಕು, ನಮ್ಮ ಆಫೀಸ್ಗೆ ಬಾ, ನಾನೇ ರೆಫರ್ ಮಾಡ್ತೀನಿ ಅಂತ. ಆಗ ಆ ಕಂಪ್ನಿಗೆ ಇವರು ಹೋದಾಗ ಆ ಕಂಪ್ನಿಲಿ ಇನ್ನೂ ಒಂದು ಒಳ್ಳೆ ಡೆಸಿಗ್ನೇಷನ್, ಒಳ್ಳೆ ಜಾಬ್ ರೋಲ್ ಸಿಗುತ್ತೆ, ಹಾಗೆ ಸ್ಯಾಲ್ರಿ ಕೂಡ ಜಾಸ್ತಿನೇ ಇರುತ್ತೆ. ಅವತ್ತು ಬಸ್ ಮಿಸ್ ಆಗಿದ್ದಕ್ಕೆ ಈ ಫ್ರೆಂಡ್ ಸಿಕ್ಕಿದ್ದು, ಈ ಕೆಲಸ ಸಿಕ್ಕಿದ್ದು ಅಂತ ಅನಿಸುತ್ತೆ ಅಲ್ವಾ. ಇದೇ ಥರ ಎಷ್ಟೋ ಕೋಇನ್ಸಿಡೆನ್ಸಸ್ ಎಷ್ಟೋ ಜನರ ಲೈಫ್ನಲ್ಲಿ ನಡೆದಿರುತ್ತೆ, ಹಾಗೆ ಅವರ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಹ ಆಗಿರುತ್ತೆ. ಕೋಇನ್ಸಿಡೆಂಟಲಿ ಮೀಟ್ ಆದವರು ಸ್ನೇಹಿತರಾಗಿ, ಪ್ರೇಮಿಗಳಾಗಿ, ನಂತರ ದಂಪತಿಗಳಾಗಿರೋರನ್ನ ನಾವು ನಮ್ಮ ನಡುವೆನೆ ನೋಡ್ತಾ ಇರ್ತೀವಿ. ಆದರೆ ಆ ಕ್ಷಣ ಒಂದು ಜಾಬ್ಗೆ ಹೋಗಬೇಕಾದಾಗ, ಜಾಬ್ ಇಂಟರ್ವ್ಯೂಗೆ ಹೋಗಬೇಕಾದಾಗ ಬಸ್ ಮಿಸ್ ಆಯ್ತಲ್ಲ ಅಂತ ಆ ವ್ಯಕ್ತಿಗೆ ಬೇಸರ ಆಗಿರೋದಂತೂ ನಿಜನೇ ಅಲ್ವಾ. ಬೇಸರ ಆಗುತ್ತೆ, ಆದರೆ ಮುಂದೆ ಅದಕ್ಕಿಂತ ಒಂದು ಒಳ್ಳೆ ಅವಕಾಶನೇ ಸಿಕ್ಕಿರುತ್ತೆ. ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಒಂಥರ ಖುಷಿಯಾಗುತ್ತೆ. ಯಾವುದು ತಪ್ಪು ಅಂತ ಮೊದಲು ಅನಿಸಿತ್ತೋ ಅದು ನಂತರ ಅದೇ ಸರಿ ಅಥವಾ ಸರಿಯಾದ ದಾರಿಯ ಒಂದು ಮೊದಲ ಹೆಜ್ಜೆ ಆಗಿರಬಹುದು ಅಂತ ಅನಿಸುತ್ತೆ. ಜೀವನದ ಬ್ಯೂಟಿನೇ ಇದು. ಪ್ರತಿಯೊಂದು ಘಟನೆ ನಡೆಯುವಂಥ ಸಮಯನೇ ಬೇರೆ, ಅದು ನಮಗೆ ಸರಿಯಾಗಿ ಅರ್ಥ ಆಗೋ ಟೈಮೇ ಬೇರೆ ಆಗಿರುತ್ತೆ. ಅವತ್ತು ಒಂದಿನ ಕಣ್ಣೀರನ್ನು ತಂದಂಥ ಕ್ಷಣ ನಂತರ ನಮ್ಮ ನಗುವಿಗೆ ಕಾರಣ ಆಗಿರಬಹುದು. ಲೈಫ್ ಹ್ಯಾಸ್ ಬೆಟರ್ ಪ್ಲ್ಯಾನ್ಸ್ ದ್ಯಾನ್ ಅವರ್ ಪ್ಲ್ಯಾನ್ಸ್ ಅಂತ ಹೇಳೋದು ಇದಕ್ಕೇನೆ. ಕೋಇನ್ಸಿಡೆನ್ಸ್ ಯಾವಾಗಲೂ ಅದೃಷ್ಟವನ್ನೇ ತರಬೇಕು ಅಂತೇನಿಲ್ಲ, ಅದು ಕೆಲವೊಮ್ಮೆ ನಮ್ಮ ಲೈಫ್ಗೆ ಒಂದು ಎರಡನೇ ಅವಕಾಶವನ್ನು ಸಹ ಕೊಡುತ್ತೆ. ಎಲ್ಲವೂ ನಮ್ಮ ಪ್ಲ್ಯಾನ್ ಪ್ರಕಾರ ನಡೆಯದೇ ಇದ್ರೂ ಕೆಲವೊಂದು ಅದಾಗದೇ ನಮಗೆ ಹೇಗೆ ಬೇಕೋ ಹಾಗೆ ಮುಂದಕ್ಕೆ ಟರ್ನ್ ಆಗುತ್ತೆ, ಅದು ಈ ಕೋಇನ್ಸಿಡೆನ್ಸಸ್ಗಳ ಮೂಲಕ. ಸೊ ಅಂತಹ ಘಟನೆ ನಿಮ್ಮ ಲೈಫ್ನಲ್ಲೂ ನಡೆದಿದ್ರೆ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091209.

029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಹಾಗೆ ಸುಮ್ಮನೆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾವಿದ್ದೀವಿ ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮದಲ್ಲಿ.

ಯಾವುದೇ ಸೂಚನೆ ಇಲ್ಲದೆ, ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ, ಯಾವುದೇ ಯೋಜನೆ ಇಲ್ಲದೆ ನಡೆಯುವಂತಹ ಘಟನೆಗಳೇ ಕಾಕತಾಳೀಯ ಘಟನೆಗಳು, ಕೋಇನ್ಸಿಡೆನ್ಸಸ್ ನಮ್ಮ ಇವತ್ತಿನ ಗಾನ ಭಜನದ ವಿಷಯ. ಇನ್ನು ಕೆಲವು ಕೋಇನ್ಸಿಡೆನ್ಸಸ್ಗಳು ಹೇಗೆ ನಡೆಯುತ್ತೆ ಅಂದ್ರೆ, ನಮ್ಮ ಮನಸ್ಸು ಒಂಥರ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಹುಡುಕ್ತಾ ಇರ್ತೀವಿ, ಅಷ್ಟರಲ್ಲಿ ಒಂದು ಬುಕ್ ಕಣ್ಣಿಗೆ ಬೀಳುತ್ತೆ. ಸರಿ ಅಂತ ಆ ಬುಕ್ನ ಕೈಗೆ ಎತ್ಕೊಂಡು ಆ ಬುಕ್ನ ಒಂದೆರಡು ಪೇಜ್ನ ಓಪನ್ ಮಾಡ್ತಾ ಇದ್ದಾಗೆ ಆ ಪೇಜ್ನಲ್ಲಿ ಯಾವುದೋ ಒಂದು ಸಾಲು ನಮ್ಮ ಸಿಚುವೇಶನ್ಗೆ ಸರಿಯಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಅಥವಾ ಟಿ ವಿಯಲ್ಲಿ ಬರ್ತಾ ಇರುವಂಥ ಯಾವುದೋ ಒಂದು ಹಳೆಯ ಸಿನಿಮಾದ ಯಾವುದೋ ಒಂದು ಡೈಲಾಗ್ ನಮಗೆ ಹೇಳ್ತಾ ಇದ್ದೀರೇನೋ ಅಂತ ಅನಿಸುತ್ತೆ. ಯಾವುದೋ ಒಂದು ಸಿನಿಮಾದ ಹಾಡು ಹಾಡಿನ ಸಾಲು ನಮ್ಮ ಮನಸ್ಸಲ್ಲಿ ಓಡ್ತಾ ಇರುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರುತ್ತೆ. ಆಗ ನಾವು ಅಂದ್ಕೊಳ್ತೀವಿ, ಎಂಥ ಕೋಇನ್ಸಿಡೆನ್ಸ್ ಅಲ್ವಾ, ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಆ ಬುಕ್ನಲ್ಲಿ, ಹಾಗೆ ಆ ಡೈಲಾಗ್ನಲ್ಲಿ ನನಗೆ ಬೇಕಾದಂಥ ಉತ್ತರ, ನಾನು ಹುಡುಕ್ತಾ ಇದ್ದಂಥ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀವಿ. ಬುಕ್ ಆಗಬೇಕು, ಸಿನಿಮಾ ಆಗಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡೋವಾಗಲೂ ಸಹ ಯಾವುದೋ ಒಂದು ಕೋಟ್ ವಾಲ್ನಲ್ಲಿ ಕಾಣಿಸುತ್ತೆ. ಅದು ನಮ್ಮ ಆ ಕ್ಷಣದ ಗೊಂದಲಕ್ಕೆ, ಆ ಕ್ಷಣದ ಕನ್ಫ್ಯೂಷನ್ಗೆ ಪರಿಹಾರ ಆಗಿರುತ್ತೆ. ಆ ರೀತಿಯ ಕೋಟ್ಗಳು ನಮಗೆ ಕಾಣ್ತಾ ಇದ್ದಂತಹ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇನ್ನು ಯಾರೋ ಕಳಿಸಿರುವಂತಹ ಒಂದು ಮೆಸೇಜ್, ಒಂದು ಫಾರ್ವರ್ಡೆಡ್ ಮೆಸೇಜ್, ಅಥವಾ ರೇಡಿಯೋಲಿ ಕೇಳಿದಂತ ಯಾವುದೋ ಒಂದು ಮಾತು ಆ ದಿನ ನಮಗೆ ಬೇಕಾದಂತಹ ಒಂದು ಹೋಪ್ ಅನ್ನು ಕೊಡುತ್ತೆ. ಯಾವುದೋ ಒಂದು ವಿಷಯಕ್ಕೆ ಬೇಸರ ಮಾಡಿಕೊಂಡಿದ್ದಾಗ ನಮ್ಮ ಮನಸ್ಸಿಗೆ ಧೈರ್ಯವನ್ನು ತುಂಬುತ್ತೆ, ಕಾನ್ಫಿಡೆನ್ಸ್ನ ಕೊಡುತ್ತೆ. ಇದನ್ನ ಕೋಇನ್ಸಿಡೆನ್ಸ್ ಅಂತಾನೂ ಕರಿಬಹುದು, ಟೈಮಿಂಗ್ ಅಂತಾನೂ ಅನ್ಬಹುದು. ಏನೇ ಆದರೂ ಅಂತಹ ಕ್ಷಣಗಳು ಮುಖದಲ್ಲಿ ಒಂದು ಸ್ಮೈಲ್ನ ಮೂಡಿಸುತ್ತೆ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಹುಡ್ಕೊಂಡು ಹೋಗಲೇಬೇಕು ಅಂತೇನಿಲ್ಲ, ಹುಡ್ಕೊಂಡು ಹೋಗೋದೇ ಬೇಡ, ಅದೇ ನಮ್ಮನ್ನು ಸರಿಯಾದ ಸಮಯಕ್ಕೆ ಹುಡುಕಿಕೊಂಡು ಬರುತ್ತೆ. ಸೊ ರೈಟ್ ಮೆಸೇಜ್ ಅಟ್ ದ ರೈಟ್ ಟೈಮ್ ನಮಗೆ ಸಿಗೋದು ಕೂಡ ಕೋಇನ್ಸಿಡೆನ್ಸ್ ಆಗಿರುತ್ತೆ. ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಈಗ ಬ್ರಾಟ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಗಾನ ಬಜಾನಾ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ.

0: ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ದಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ದಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರು

0: ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂಥ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ದರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ದರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 12,30,337 ಮತದಾರರಿದ್ದು, 11,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಎಫ್ಎಂ

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ. ಕುಮಾರ ವೆಂಕಣ್ಣ ಇವರಿಗೆ ಶಿವರಾಮ ಕಾರಂತರೇ ಸ್ಫೂರ್ತಿ. ಯಕ್ಷಗಾನ ನಿಪುಣ, ಮದ್ದಳೆ ತಯಾರಕರ ಪರಂಪರೆ. ಮೈಸೂರು ಶೈಲಿ ನೃತ್ಯವನ್ನ ಕಲಿತರು, ಜನಪದ ಅಭ್ಯಾಸ ಮಾಡಿದರು, ಪತ್ರಿಕಾ ವೃತ್ತಿ ಮಾಡಿದರು, ಕಾದಂಬರಿಗಳನ್ನು ಬರೆದರು, ಮಕ್ಕಳ ಪುಸ್ತಕಗಳನ್ನು ಬರೆದರು, ಸಂಘಟನೆ ಮಾಡಿದರು, ಕಲಾ ವಿಮರ್ಶಕರು, ಕಾರ್ಮಿಕರ ಪರವಾಗಿ ಚಳುವಳಿಗಳನ್ನು ಮಾಡಿದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಸಂಸ್ಕೃತಿ ಕಂಡ ಧೀಮಂತ ವ್ಯಕ್ತಿತ್ವ ಕುಮಾರ ವೆಂಕಣ್ಣ. ವೆಂಕಟರಾವ್ ಕೊಯಿಲೂರ್ಕರ್ ಅವರ ಮೂಲ ನಾಮ, ಕುಮಾರ ವೆಂಕಣ್ಣ ಅವರ ಕಾವ್ಯನಾಮ. ಅವರಿಗೆ 70 ವರ್ಷ ತುಂಬಿದಾಗ ಆಕಾಶವಾಣಿ ನಡೆಸಿದ

0: ದರ್ಶನ.
1: ನನ್ನ ದೃಷ್ಟಿಯಿಂದ ಮತ್ತು ನನ್ನ ಸಾಧನೆಯ ಸಮೀಕ್ಷೆಯಿಂದ ನನಗೆ ಕಂಡುಬರೋದಿಷ್ಟೇ, ಪ್ರಗತಿಶೀಲ ಚಳವಳಿಯ ಪ್ರಕೋಪಕ್ಕೆ ಹೋಗಿ ಅದು ಎಲ್ಲ ಸಾಹಿತಿಗಳನ್ನು ಬಡಿದು ಎಬ್ಬಿಸದಿದ್ದರೆ ಕನ್ನಡ ಚಳವಳಿ ಆರಂಭವಾಗ್ತಾ ಇರಲಿಲ್ಲ, ಕರ್ನಾಟಕ ಏಕೀಕರಣಕ್ಕೆ ನಮ್ಮ ಜನ ಹೋರಾಡುತ್ತಲೂ ಇರಲಿಲ್ಲ. ಜನ ಎಲ್ಲರೂ ಇದು ಏನಿದು, ಏನು ಕತೆ, ಸಾಹಿತ್ಯ ಅಂದ್ರೇನು, ಕನ್ನಡ ಅಂದ್ರೇನು, ಏಕೀಕರಣ ಯಾಕೆ ಬೇಕು, ಅದು ಏಕೆ ಅಗತ್ಯ ಅನ್ನೋ ವಿಚಾರವನ್ನು ಮಾಡೋದಕ್ಕೆ ಹತ್ತಿದ್ದರಿಂದ ನಾಡಿನ ಮೂಲೆ ಮೂಲೆಗೂ ಕನ್ನಡದ ಕಹಳೆಯ ಧ್ವನಿ ಕೇಳಿಸಿತು. ಹಾಗೆ ಜನ ಜಾಗೃತಿ ಉಂಟಾಯಿತು. ಓ, ನಾವು ನಮ್ಮ ಕನ್ನಡಿಗರು, ನಮಗೂ ಒಂದು ನಾಡು ಇದೆ, ನಮಗೂ ಒಂದು ಹೋರಾಟ ಮಾಡಬೇಕು, ನಾವು ಒಂದು ಸ್ವತಂತ್ರವಾದ ಭಾವನೆಯಿಂದ ನಮ್ಮ ಸಾಹಿತ್ಯ ಸಂಸ್ಕೃತಿ ಕೃತಿಗಳನ್ನು ನಡೆಸಬೇಕು ಅನ್ನೋ ಭಾವನೆ ಜನರಲ್ಲಿ ಮೊಳಗಿತ್ತು. ಜನ ಬದುಕಲಿ ಅನ್ನೋ ಒಂದು ಭಾವನೆಯಿಂದ ನಾವು ಹೊರಟಾಗ ಆ ಜನರಲ್ಲಿ ದುಡಿಯುವ ಜನ ಅನ್ನೋದನ್ನು ಎತ್ತಿಕೊಳ್ತೇವೆ. ಯಾರು ದುಡಿಯುತ್ತಾರೆ ಅವರನ್ನೇ ನಾವು ಜನ ಅಂತ ತಿಳ್ಕೊಂಡದ್ದು. ಈ ರೀತಿ ನಮ್ಮ ಜನ ಜನರಾಗಿ ಬದುಕಲಿ ಅಂತ ಹೋರಾಟ ಮಾಡುವಾಗ ರೈತರು, ಕಾರ್ಮಿಕರು, ಶ್ರಮಜೀವಿಗಳು ಎಲ್ಲರನ್ನು, ಕೆಲಸ ಮಾಡುವಂಥವರನ್ನು, ದೀನ ದಲಿತರು, ಅಂಗವಿಕಲರು ಎಲ್ಲರನ್ನೂ ನಾವು ಸೇರಿಸಿಕೊಳ್ತೇವೆ. ಮಹಾಜನ ಸಮುದಾಯ ಬಹುಸಂಖ್ಯಾ ಜನಗಳನ್ನು ನಾವು ಲೆಕ್ಕ ಹಾಕ್ಕೊಳ್ತೇವೆ. ಈ ಎಲ್ಲರ ಬದುಕಿಗೆ ಏನು ದಾರಿ, ಈ ಬದುಕು ಉತ್ತಮವಾಗುವುದು ಹೇಗೆ, ಈ ಒಂದು ಒಬ್ಬ ಮೇಲೆ ಒಬ್ಬ ಕೆಳಗೆ ಇರೋದು ಹೇಗೆ, ಅರಸ ಆಳು ಎಂಬ ಈ ಅಂತರವನ್ನು ತೊಲಗಿಸುವುದು ಹೇಗೆ, ಇದನ್ನು ನಾವು ಚಿಂತಿಸಿದಾಗ ಜನ ಅರ್ಥ ಮಾಡಿಕೊಂಡ್ರು. ಓಹೋ, ನಾವು ಕೆಲವರೇ ಅರಸರಾಗಿರೋದು, ಎಲ್ಲರೂ ಅರಸರ ಆಗೋದಕ್ಕೆ ಆಗೋದಿಲ್ಲ, ನಾವು ಅರಸರಾದದ್ದಿದ್ದರೂ ಮನುಷ್ಯರಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಜನ ಜಾಗೃತಿ ಮೂಡಿತು. ಜಾಗೃತಿ ಮೂಡಿಸಿ ಎಚ್ಚರಿಸಿ ಅಂತ ಒಂದು ನಗಾರಿಯಾಗಿ ನಾವು ಪ್ರಗತಿಶೀಲ ಚಳುವಳಿಯನ್ನು ಮಾಡಿದೆವು. ಅದು ನಮ್ಮ ಜನವನ್ನು ಜಾಗೃತಿಗೊಳಿಸಿತು. ಆ ಚಳುವಳಿಯಿಂದ ಕನ್ನಡದ ಜಾಗೃತಿಯೂ ಆಯಿತು, ಏಕೀಕರಣದ ಹೋರಾಟವೂ ಆಯಿತು. ಹೀಗೆ ನಾನಾಮುಖವಾಗಿ ಬಂತು. ಆದರೆ ಆ ಒಂದು ಹೊಡೆದೆಬ್ಬಿಸುವಂತಹ ಒಂದು ಸಾಹಿತ್ಯ ಈಗ ಬರುತ್ತದೆಯೇ, ಜನ ಜಾಗೃತಿ ಮೂಡಿಸುವಂತಹ ಸಾಹಿತ್ಯ ಇದೆಯೇ? ಇಲ್ಲ. ಈಗ ಕಥೆ ಕಾದಂಬರಿಗಳಿಗೆ ಸೀಮಿತವಾಗಿದೆ. ವಿಚಾರ ಕ್ರಾಂತಿ ಕೆರಳಿಸಿ ಜನರನ್ನು ಎಚ್ಚರಿಸುವಂಥ ಗಂಡಸು ಸಾಹಿತ್ಯ ಈಗ ಬರ್ತಾ ಇಲ್ಲ. ಅದು ನನ್ನ ದುಃಖ. ಜೀವನವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ಮಾತ್ರ ಅಲ್ಲ, ಬೇರೆಯವರ ಜೀವನವನ್ನು, ಜನಜೀವನವನ್ನು, ಅದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಅನ್ಯಾಯ ಆಗ್ತದೆ, ಅಕೃತ್ಯ ಆಗ್ತದೆ, ಅದನ್ನು ಎಚ್ಚರಿಸಿ, ಎತ್ತಿ ತೋರಿಸಿ, ಜನಗಳಿಗೆ ಜಾಗೃತಿ ಮೂಡಿಸಿ, ಅವರದನ್ನು ಕೆಚ್ಚು ಮೂಡಿಸಿ, ಯಾವುದೇ ಒಂದು ಧ್ಯೇಯಲ್ಲಿ ಆ ಬರವಣೆ ಜನರಲ್ಲಿ ಕೆಚ್ಚನ್ನು ಹುಟ್ಟಿಸಬೇಕು. ಅದು ನಿದ್ರಿಸಿರುವಂತೆ ಮಾಡಬಾರ್ದು. ಈಗ ನಮ್ಮಲ್ಲಿ ಬರುವ ಸಾಹಿತ್ಯ ನೋಡಿದರೆ ಬಹುಶಃ ಅದು ಹೆಚ್ಚು ಜನರಿಗೆ ನಿದ್ರೆ ಬರಬಹುದು, ಆ ಪುಸ್ತಕ ಓದಿದರೆ ಅಥವಾ ಕತೆ ಓದಿದರೆ, ಅಥವಾ ಅದು ಎದ್ದು ನಿಲ್ಲಿಸುವಂಥದ್ದಲ್ಲ. ನಮ್ಮನ್ನು ಎಚ್ಚರಿಸುವಂಥ ಸಾಹಿತ್ಯ ಬೇಕು, ದಯವಿಟ್ಟು ಅದನ್ನು ಕೊಡಿ. ಅಷ್ಟೇ ನನ್ನ ಕೇಳಿಕೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕುಮಾರ ವೆಂಕಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.
4: ವಿವಿಧ ಭಾರತಿ 102.9 ಎಫ್ಎಂ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7 ಗಂಟೆಯಾಗಿದೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು 20,000 ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20,00,000 ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹರೇನ್ ದೇಶದ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಬೃಹತ್ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣ ಸಂಬಂಧ ಹೈಕೋರ್ಟ್ ಮತ್ತು ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ರಾಮನಗರದ ನ್ಯಾಯಾಲಯಕ್ಕೆ ಇಂದು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗುತ್ತಿದ್ದು ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಇಂದು ಕೂಡ ಜಿಲ್ಲೆಯ ಚಿಕ್ಕಮಗಳೂರು ನಗರ, ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ಕಳೆದ 5 ದಿನಗಳಿಂದ ಸುರಿದ ಮಳೆಗೆ 5 ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರು ಜಿಲ್ಲಾಧಿಕಾರಿ ಕಚೇರಿಯ ದೂರವಾಣಿ ಸಂಖ್ಯೆ 0826223890 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯಲಿರುವಂತಹ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ಸುದ್ದಿ ಮುಖ್ಯಾಂಶಗಳು 8:00.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:12. ಗಾನ ಭಜನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಕೋ ಇನ್ಸಿಡೆನ್ಸಸ್, ಬ್ಯೂಟಿ ಆಫ್ ಕೋ ಇನ್ಸಿಡೆನ್ಸಸ್. ಪ್ರತಿಯೊಬ್ಬರ ಜೀವನದಲ್ಲೂ ಕಾಕತಾಳೀಯ ಘಟನೆಗಳು ಸಾಮಾನ್ಯವಾಗಿ ನಡೀತಾನೆ ಇರುತ್ತವೆ. ಆ ಘಟನೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಇನ್ನು ಮಾತು ಹೇಗೆ ಅಂದರೆ, ನಾವು ಮಾತಾಡಿದ ಮೇಲೆ ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪತ್ತೆ ಅಲ್ವಾ. ಬಟ್ ನಮ್ಮ ಆಲೋಚನೆಗಳಿದೆಯಲ್ಲ, ಥಾಟ್ಸ್, ಅದು ಮಾತಿಗಿಂತ ತುಂಬ ಫಾಸ್ಟಾಗಿ, ತುಂಬ ವೇಗವಾಗಿ ಮತ್ತೊಬ್ಬರಿಗೆ ತಲುಪತ್ತೆ. ಉದಾಹರಣೆಗೆ, ಇವತ್ತು ಸಂಜೆ ಚಾಟ್ಸ್ ತಿನ್ನೋದಕ್ಕೆ ಹೋದರೆ ಹೇಗೆ ಅಂತ ಜಸ್ಟ್ ಒಂದು ಥಾಟ್ ನಮಗೆ ಬಂದಿರುತ್ತೆ. ಅಷ್ಟರಲ್ಲಿ ನಮ್ಮ ಜೊತೆಯಲ್ಲಿ ಇರುವಂಥ ನಮ್ಮ ಅಪ್ಪನೋ ಅಮ್ಮನೋ ಅಥವಾ ನಮ್ಮ ಇತರ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅಥವಾ ನಮ್ಮ ಫ್ರೆಂಡ್ ಆಗಿರ್ಬೋದು, ಅವರ ಮಾತೇನಾಗಿರುತ್ತೆ ಅಂದರೆ, ಯಾಕೋ ಇವತ್ತು ಮಸಾಲ ಪುರಿ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆಯೇ ಅಂತ ಅವ್ರು ಹೇಳ್ತಾರೆ. ನಮ್ಮ ಮೈಂಡಲ್ಲಿ ಬಂದಂಥ ಥಾಟ್ ನೋಡಿ, ಅವರ ಮನಸ್ಸಿಗೂ ಬಂದು ಅವರ ಬಾಯಲ್ಲಿ ಮಾತಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ಯಾವ ಹೋಟೆಲ್ಗೆ ನಾವು ಲಂಚ್ಗೆ ಹೋಗೋದು, ಡಿನ್ನರ್ಗೆ ಹೋಗೋದು ಅಂತ ಒಂದು ಸಣ್ಣ ಡಿಸ್ಕಷನ್ ಮಾಡುವಾಗ ಇಬ್ಬರು ಫ್ರೆಂಡ್ಸ್ ನೋಡಿಬೇಕಾದ್ರೆ ಒಂದೇ ಹೋಟೆಲ್ನ ಹೆಸರನ್ನು ಹೇಳ್ತಾರೆ, ಅದು ಒಂದೇ ಕ್ಷಣಕ್ಕೆ. ಈ ಥರದ ಚಿಕ್ಕ ಚಿಕ್ಕ ಕೋಇನ್ಸಿಡೆನ್ಸಸ್ ಇದೆಯಲ್ಲ, ಇದಂತೂ ಎಲ್ಲರ ಲೈಫ್ನಲ್ಲೂ ಆಗಾಗ ನಡೀತಾನೆ ಇರುತ್ತೆ. ಹಾಗಾಗಿ ಕೋಇನ್ಸಿಡೆನ್ಸ್ ಈ ಕ್ಷಣದ ಒಂದು ಸುಂದರ ಅನುಭವ ಅಂತ ಹೇಳ್ಬೋದು, ಹಾಗೆ ನಾಳೆಗೆ ಅದು ಒಂದು ಸವಿ ನೆನಪಾಗಿರುತ್ತೆ. ಕೆಲವು ಕೋಇನ್ಸಿಡೆನ್ಸ್ಗಳು ಆ ಮೊಮೆಂಟ್ನಲ್ಲಿ ನಮಗೆ ಅರ್ಥ ಆಗಿಬಿಡ್ಬೋದು, ಬಟ್ ಇನ್ನು ಕೆಲವು ವರ್ಷಗಳ ನಂತರ ಅರ್ಥ ಆಗುವಂಥದ್ದು ಸಹ ಇರುತ್ತೆ. ಮತ್ತಷ್ಟು ಮಾತು

ಇನ್ಸಿಡೆಂಟ್ಸ್ ಬಗ್ಗೆ ಖಂಡಿತ ಮಾತಾಡ್ತಾ ಸಾಗೋಣ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಸಹ ಬರ್ತಾ ಇದೆ, ನಿಮ್ಮ ಲೈಫ್ನಲ್ಲಿ ನಡೆದಂತಹ ಘಟನೆಗಳನ್ನ ನೀವು ಹಂಚಿಕೊಳ್ತಾ ಇದ್ದೀರಾ. ಮತ್ತಷ್ಟು ಸಂದೇಶಗಳು ಬರಲಿ, ಎಲ್ಲರ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಇನ್ನು ನೀವು ಸಹ ಮೆಸೇಜ್ ಮಾಡಬೇಕು ಅಂದರೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ವಿಷಯ ಏನು ಅಂತ ಗೊತ್ತಲ್ವಾ? ನಿಮ್ಮ ಲೈಫ್ನಲ್ಲಿ ನಡೆದಿರುವಂಥ ಕೋ ಇನ್ಸಿಡೆಂಟ್ಸ್ ಬಗ್ಗೆ ನಮ್ಮ ಜೊತೆ ನೀವು ಹಂಚ್ಕೋಬಹುದು. ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಸಂದೇಶವನ್ನು ಕಳಿಸಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಕೋಟಿಗೊಬ್ಬ 3 ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಅರ್ಜುನ್ ಜನ್ಯ.

ಕೋಇನ್ಸಿಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ಇನ್ನು ಲೈಫ್ನಲ್ಲಿ ಕೋಇನ್ಸಿಡೆನ್ಸ್ ಯಾವಾಗ ನಡೆಯುತ್ತೆ ಅನ್ನೋದು ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ, ಅದು ನಡೆದ ಮೇಲೆ ಮಾತ್ರ ಗೊತ್ತಾಗುವಂಥದ್ದು. ಹಾಗಾಗಿ ಅದು ನಡೆದಾಗ ಅದನ್ನು ಎಂಜಾಯ್ ಮಾಡಬೇಕು, ಯಾಕಂದರೆ ಇವತ್ತಿನ ಒಂದು ಚಿಕ್ಕ ಕೋಇನ್ಸಿಡೆನ್ಸ್ ನಾಳೆ ನಮ್ಮ ಜೀವನದ ಒಂದು ಅತ್ಯಂತ ಸುಂದರ ನೆನಪಾಗಬಹುದು. ಕೆಲವು ಕತೆಗಳಿಗೆ ನಾವು

ಕಾರಣರಾಗಿರ್ತೀವಿ. ಇನ್ನು ಕೆಲವು ಕತೆಗಳನ್ನ ಲೈಫೇ ನಮಗಾಗಿ ಬರೆದಿರುತ್ತೆ. ಆ ಕತೆಗಳ ಹೆಸರೇ ಕೋ ಇನ್ಸಿಡೆಂಟ್ಸ್. ಯಾರನ್ನ ಯಾವಾಗ ಭೇಟಿ ಮಾಡಬೇಕು, ಯಾವ ಹಾಡು ಯಾವ ದಿನ ಯಾವ ಮನಸ್ಸಿಗೆ ತಾಕಬೇಕು, ಯಾವ ನೆನಪನ್ನ ಅದು ಕೆದಕ್ಬೇಕು, ಯಾವ ಘಟನೆ ಯಾವ ಟರ್ನ್ಗೆ ಕಾರಣ ಆಗಬೇಕು ಅನ್ನೋದೆಲ್ಲ ನಮ್ಮ ಕೈಯಲ್ಲಿ ಇಲ್ಲದೇ ಇರಬಹುದು. ಬಟ್ ಆ ಕ್ಷಣಗಳನ್ನ ಮನಸ್ಸಿನಲ್ಲಿ ಉಳಿಸ್ಕೊಳ್ಳೋದು ಮಾತ್ರ ನಮ್ಮ ಕೈನಲ್ಲೇ ಇರುತ್ತೆ. ಸೊ ಜೀವನದ ಸೌಂದರ್ಯಗಳಲ್ಲಿ ಇದು ಸಹ ಒಂದು ಅಂತ ಅನಿಸುತ್ತೆ ಅಲ್ವಾ? ಎಲ್ಲನೂ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೆದಿದ್ರೆ ಅಲ್ಲಿ ಸರ್ಪ್ರೈಸ್ಗೆ ಆಶ್ಚರ್ಯಕ್ಕೆ ಯಾವುದೇ ರೀತಿಯ ಜಾಗನೇ ಇರ್ತಾ ಇರಲಿಲ್ಲ. ಪ್ರತಿದಿನ ಒಂದೇ ರೀತಿ ಆಗಿರ್ತಿತ್ತು. ಆದರೆ ಈ ಪುಟ್ಟ ಪುಟ್ಟ ಕೋಇನ್ಸಿಡೆನ್ಸ್ಗಳೇ ಲೈಫ್ನ ಸ್ವಲ್ಪ ಸ್ಪೆಷಲ್ ಆಗಿಸೋದು, ಸ್ವಲ್ಪ ಮಿಸ್ಟ್ರಿಯಸ್ ಆಗಿಸೋದು. ಯಾಕಂದರೆ ಹೀಗೆ ಆಗತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ? ಹಾಗೆ ಅದು ನಡೆದ್ಮೇಲೆ, ಆ ಘಟನೆ ನಡೆದ್ಮೇಲೆ ಅದರ ಕಾನ್ಸಿಕ್ವೆನ್ಸ್ ಏನು ಅನ್ನೋದು ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಸ್ವಲ್ಪ ಮಿಸ್ಟ್ರಿಯಸ್ ಆಗೂ ಇರುತ್ತೆ. ಹಾಗೆ ಇಂಥ ಕೋಇನ್ಸಿಡೆನ್ಸ್ಗಳು ನಮ್ಮ ಲೈಫ್ನ ಜಾಸ್ತಿ ಕಲರ್ಫುಲ್ ಆಗಿಸುತ್ತೆ. ಕಾಕತಾಳೀಯ ಘಟನೆಗಳಿಗೆ ಎಕ್ಸ್ಪ್ಲನೇಷನ್, ವಿವರಣೆಯನ್ನು ತಿಳ್ಕೊಳ್ಳೋದಕ್ಕೆ ನಾವು ಹೋಗದೆ ಇರೋದೇ ಒಳ್ಳೆಯದು. ಯಾಕಂದರೆ ಎಕ್ಸ್ಪ್ಲನೇಷನ್ಗಿಂತ ಅದರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಮಗೆ ಸುಂದರವಾಗಿದೆ ಅಂತ ಅನಿಸುತ್ತೆ. ಹಾಗೆ ಸವಿ ನೆನಪಾಗಿರುತ್ತೆ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಹಾಗೆ ಮೆಮರಬಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೋ ಇನ್ಸಿಡೆಂಟ್ಸ್. ಲೈಫ್ ಕೊಡುವಂಥ ಪುಟ್ಟ ಗಿಫ್ಟ್ ಕೋ ಇನ್ಸಿಡೆಂಟ್ಸ್ ನಿಮ್ಮೆಲ್ಲರಿಗೂ ಪಾಸಿಟಿವ್ ಫೀಲ್ ಕೊಡಲಿ, ಖುಷಿಯನ್ನು ತರಲಿ. ಹಾಗೆ ಅದು ನಡೆದಾಗ ಅದರ ಸೌಂದರ್ಯವನ್ನು ನೀವೆಲ್ಲರೂ ಅನುಭವಿಸಿ, ಆನಂದಿಸಿ, ಆಸ್ವಾದಿಸಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಬ್ಯೂಟಿ ಆಫ್ ಕೋಇನ್ಸಿಡೆನ್ಸಸ್ ವಿಷಯದ ಕುರಿತಾಗಿ ನನ್ನ ಮಾತುಗಳು. ಇನ್ನು ನಿಮ್ಮೆಲ್ಲರ ಸಂದೇಶಗಳು ಈಗಾಗಲೇ ಬರ್ತಾ ಇವೆ. ನೀವು ಸಹ ಮೆಸೇಜ್ ಮಾಡಬೇಕು ಅಂತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಏನಂತ ತಿಳಿಸ್ಬೇಕು ಅಂತ ಅಂದರೆ ಇವತ್ತಿನ ವಿಷಯದ ಕುರಿತಾಗಿ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಹಾಗೆ ನಿಮ್ಮ ಲೈಫ್ನಲ್ಲಿ ನಡೆದಿರುವಂಥ ಒಂದು ಕೋಇನ್ಸಿಡೆನ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು. ನಿಮ್ಮೆಲ್ಲರ ಸಂದೇಶಗಳು ಆದಷ್ಟು ಬೇಗ ಇನ್ಬಾಕ್ಸ್ನ ತಲುಪಲಿ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ ಗೀತೆ ಇದು ಅಂದರೆ ಬಜರಂಗಿ ಸಿನಿಮಾದ ಗೀತೆ, ಕಾರ್ತಿಕ್ ಹಾಗೂ ತಂಡದವರ ಗಾಯನ, ಜಯಂತ್ ಕಾಕಿಣಿರವರ ರಚನೆ, ಅರ್ಜುನ್ ಜನ್ಯಾರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:17 ಆಗಿದೆ. ಈಗ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಭೀಮಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಚರಣ್ ರಾಜ್ ಅವರು ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡೋದ್ರ ಜೊತೆಗೆ ವೈಶ್ರವರೊಂದಿಗೆ ಹಾಡಿದ್ದಾರೆ. ಹಾಗೆ ಈ ಗೀತೆಯ ಸಾಹಿತ್ಯ ಕವಿರಾಜ್ ಅವರದ್ದು.

0: ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:22 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಸೆ ಮಂಕುತಿಮ್ಮ. ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಶೆ ಮಂಕುತಿಮ್ಮ.

ಬದುಕಿನಲ್ಲಿ ಆಸೆ ಇರಬೇಕು. ಆಸೆ ಇರೋದೇನು ಖಂಡಿತ ತಪ್ಪಲ್ಲ. ಆಸೆ ಇರದೇ ಇದ್ದರೆ ಬದುಕೋದು ಹೇಗೆ ಹೇಳಿ? ಆದರೆ ದುರಾಸೆ ಇರಬಾರ್ದು, ಬಹಳ ಮುಖ್ಯ. ಈ ಅರಿವು ನಮಗಿರಬೇಕು. ಬಹುಶಃ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಈ ಬಗೆಯ ದುರಾಸೆಯೇ. DVG ಹಿತಮಿತವಾದ ಬದುಕಿನ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಜೀವನದಲ್ಲಿ ನಮಗೆ ಸುಖ ಸಿಗುತ್ತಲ್ಲ, ಅದಕ್ಕೂ ಒಂದು ಮಿತಿ ಇದೆ. ನಮ್ಮ ಬದುಕಿನಲ್ಲಿ ದಿನನಿತ್ಯ ಹಬ್ಬ ಬರೋದಿಲ್ಲ. ಹಾಗೇನಾದರೂ ದಿನನಿತ್ಯ ಹಬ್ಬ ಇದ್ದರೆ ಆ ಹಬ್ಬ ಸಂಭ್ರಮವನ್ನೂ ತರೋದಿಲ್ಲ. ಸುಖನೂ ಹಾಗೇನೆ. ಸದಾ ಸುಖ ಬಯಸೋದಿರುತ್ತಲ್ಲ, ಅದು ಆರೋಗ್ಯಕರ ಲಕ್ಷಣ ಖಂಡಿತ ಅಲ್ಲ. ಸರಸ ಜನನ ವಿರಸ ಮರಣ, ಸಮರಸವೇ ಜೀವನ. ಬದುಕಿನಲ್ಲಿ ಸುಖ ಇರೋ ಹಾಗೇನೆ ನೀರಸವಾದ ಕ್ಷಣಗಳೂ ಇರುತ್ತೆ. ಸುಖ ಹಂಬಲಿಸಿ ಸದಾ ಚಪಲದಿಂದ ಆ ಕಡೆ ಈ ಕಡೆ ಸುಖವನ್ನು ಅರಸ್ತಾ ಹೋಗಿ ಲಂಪಟತನವನ್ನೇನಾದರೂ ನೀವು ಬೆಳೆಸ್ಕೊಂಡ್ರೆ ಇರೋ ಸುಖನೂ ಕಳ್ಕೊಂಡು ದುಃಖ ಅನುಭವಿಸ್ಬೇಕಾಗತ್ತೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದು ಮನುಷ್ಯನ ಸ್ವಭಾವ ನಿಜ. ಆದರೆ ಅದನ್ನು ಮೀರಿದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗೋದು. ಮನುಷ್ಯನ ಆಸೆಗೆ ಒಂದು ಮಿತಿ ಇರಲೇಬೇಕು. ಹಾಗೆ ಮಿತಿ ಇದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗುತ್ತೆ. ಅತ್ಯಂತ ವಿವೇಕಯುತವಾದ ಮಾತು. ಮಿತವಾದ ಕಡಿಮೆ ಇರುವ

ಶವಮಿತ ಮಾರಿಗುಮಿರದು ಜೀವನದಿ, ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸ್ವಾರಸ್ಯವಮಿತ ಮಾರಿಗುಮಿರದು ಜೀವನದಿ, ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸಾರಂಗಳ್ ಎಲ್ಲ ಪಣ್ಗಳುವುಂ ಒಂದರುಳಿರವು, ಆರೋಗಿಸಿರುವುದನು ಮಂಕುತಿಮ್ಮ. ಸಾರಂಗಳ್ ಎಲ್ಲ ಪಣ್ಗಳುವುಂ ಒಂದರುಳಿರವು, ಆರೋಗಿಸಿರುವುದನು ಮಂಕುತಿಮ್ಮ.

0: ಎವ್ರಿ ಡೇ ಈಸ್ ನಾಟ್ ಸಂಡೇ ಅನ್ನೋದು ಇಂಗ್ಲಿಷ್ನಲ್ಲಿ ತುಂಬ ಪ್ರಸಿದ್ಧವಾದ ಮಾತು. ಇದರರ್ಥ ಇಷ್ಟೇ, ಬದುಕು ಸದಾ ಒಂದೇ ರೀತಿ ಇರಲ್ಲ. ಬದುಕು ನಿಂತ ನೀರೇನಲ್ಲ, ಹರಿಯೋ ನದಿ ಇದ್ದ ಹಾಗೆ. ಹರಿಯೋ ನದಿಗೆ ಅನೇಕ ಪಾತಾಳಗಳಿರುತ್ತೆ. ಕೆಲವೊಮ್ಮೆ ಇಳಿಜಾರಿರುತ್ತೆ, ಕೆಲವೊಮ್ಮೆ ಬಯಲು ಬರುತ್ತೆ, ಕೆಲವೊಮ್ಮೆ ಬಂಡೆಗಳ ಅಡೆತಡೆ ಬರುತ್ತೆ, ಇನ್ನು ಕೆಲವೊಮ್ಮೆ ದಡಗಳು ಇಕ್ಕಟ್ಟಿನಲ್ಲಿ ಹೇಗೋ ಹರಿದು ಹೋಗಬೇಕಾಗತ್ತೆ. ಆದರೆ ಇದೆಲ್ಲ ಇರೋದ್ರಿಂದನೇ ನದಿ ನಮಗೆ ಛಲವಾಗಿ ಕಾಣೋದು, ಸೊಗಸಾಗಿ ಕಾಣೋದು. ಇಲ್ಲದೆ ಇದ್ದರೆ ನದಿನೇ ನೋಡಬೇಕು ಅನ್ಸುತ್ತೆ. ಬದುಕು ಹಾಗೇನೆ. ಈ ಜೀವನ ಅನ್ನೋ ನದಿಯಲ್ಲಿ ಸದಾ ಸ್ವಾರಸ್ಯ ಇರಬೇಕು ಅಂದರೆ ಹೇಗೆ ಸಾಧ್ಯ ರೀ? ಸದಾ ಸಂಭ್ರಮವೇ ಇರಬೇಕು ಅಂತಂದರೆ ಒಪ್ಪೋ ಮಾತಾ ಅದು? ಹೇಗೆ ನದಿ ಇಳಿಜಾರಿನಲ್ಲಿ, ಬಯಲಿನಲ್ಲಿ, ಇಕ್ಕಟ್ಟುಗಳಲ್ಲಿ ಹರಿಯುತ್ತೋ ಹಾಗೆ ನಮ್ಮ ಬದುಕಿನಲ್ಲೂ ಏರಿಳಿತಗಳಿರುತ್ತೆ. ಎಲ್ಲೋ ಕೆಲವೊಮ್ಮೆ ಕಷ್ಟಪಡಬೇಕಾಗತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ, ಕೆಲವೊಮ್ಮೆ ಸಂಭ್ರಮ ಬರುತ್ತೆ, ಕೆಲವೊಮ್ಮೆ ನೋವಿರುತ್ತೆ, ಮತ್ತು ಕೆಲವೊಮ್ಮೆ ಸಂಕಟ ಇರುತ್ತೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಡೆದರೆ ಅದು ಸಫಲವಾದ ಬದುಕು. ಇಲ್ಲದೆ ಇದ್ದರೆ ನಿರಂತರವಾಗಿ ಕೊರಕ್ತಾನೇ ಇರಬೇಕಾಗತ್ತೆ. ಎಲ್ಲ ಹಣ್ಣುಗಳ ರುಚಿ ಇರುತ್ತಲ್ಲ, ಅದು ಒಂದೇ ಹಣ್ಣಲ್ಲೇನಿರೋದಿಲ್ಲ, ಅದು ಸಾಧ್ಯವೂ ಅಲ್ಲ. ಒಂದೊಂದು ಹಣ್ಣಿಗೆ ಒಂದೊಂದು ರುಚಿ ಇರುತ್ತೆ. ನಮಗೆ ಸಿಕ್ಕ ಹಣ್ಣಿರುತ್ತಲ್ಲ, ಅದರಲ್ಲೇ ಎಲ್ಲ ರುಚಿನೂ ಹುಡುಕೋಕೆ ಹೋಗಬಾರ್ದು. ನಮಗೆ ಸಿಕ್ಕ ಹಣ್ಣಿನ ರುಚಿಯನ್ನು ನಾವು ಸಂತೋಷಪಟ್ಟು ಅನುಭವಿಸಿ ಆಸ್ವಾದಿಸಬೇಕು. ಹಾಗೆಯೇ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸಂತೋಷವಾಗಿ ಅನುಭವಿಸಬೇಕು. ಹಾಗೆ ಅನುಭವಿಸಿದ್ರೆ ಅಂಥ ಬದುಕು ಸಾರ್ಥಕ ಬದುಕು. ಡಿವಿಜಿಯಲ್ಲಿ ಸಾರ್ಥಕ ಬದುಕಿನ ಪರಿಕಲ್ಪನೆಯನ್ನು ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರಿ.
3: ವಿವಿಧ ಭಾರತಿ 102.9 FM.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನ ಕೇಳುವಂತಹ ಸಮಯ. ಚಿರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಗೌಸ್ಪೀರ್ ರವರ ರಚನೆ, ಗಿರಿಧರ್ ರವರ ಸಂಗೀತ ಸಂಯೋಜನೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ. ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ

0: ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100 ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿದ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ

0: 9:15 ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಖ್ಚಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯಾ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ಧ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನೀವು ಟ್ಯೂನ್ ಮಾಡಿದೀರಾ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 7:45:45 ಸೆಕೆಂಡ್ಗಳಾಗಿದೆ. ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡಿದಂತಹ ವಿಷಯ ಕೋಇನ್ಸಿಡೆನ್ಸ್, ಬ್ಯೂಟಿ ಆಫ್ ಕೋಇನ್ಸಿಡೆನ್ಸ್, ಜೀವನದ ಅನಿರೀಕ್ಷಿತ ವಿಶೇಷ ಕ್ಷಣಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋದಿದೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸ್ಬೇಕು ಅಂತಿದ್ರೋ ಆದಷ್ಟು ಬೇಗನೆ ಕಳಿಸ್ಬಿಡಿ. ಒಂದು ಹಾಡಿನ ಕಾಲಾವಕಾಶ ಇರುತ್ತೆ, ಈ ಹಾಡಿನ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಮೂಡಿ ಬರ್ತಾ ಇದೆ ಸತ್ಯ ಇನ್ ಲವ್ ಸಿನಿಮಾದ ಗೀತೆ, ಕುಮಾರ್ ಸಾನು ರವರ ಗಾಯನ, ಹೃದಯ ಶಿವ ರವರ ರಚನೆ, ಗುರುಕಿರಣ್ ರವರ ಸಂಗೀತ ಸಂಯೋಜನೆ.

ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಇವತ್ತಿನ ಸಂಜೆ ಎಲ್ಲಾ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಸಂದೇಶವನ್ನ ಕಳಿಸಿದ್ರು ಎಸ್ ರಾ.

ಮಂಜು ಚಿಕ್ಕ ಅಂಕನಹಳ್ಳಿಯಿಂದ, ಹಾಗೆ ಕೌಸಲ್ಯ ಬನಶಂಕರಿಯಿಂದ ಶುಭ ಸಂಜೆ. ಕಾರ್ಯಕ್ರಮದ ಮೊದಲನೇ ಹಾಡೇ ಸೂಪರ್ ಅಂತ ಹೇಳಿದ್ದಾರೆ. ಹಾಗೆ ಸಂಜೆ ನಮಸ್ತೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಈ ಸಂದೇಶವನ್ನ ಕಳಿಸಿದ್ರು. ಹಾಗೆ ಶುಭ ಸಂಜೆ ಮೇಡಮ್, ಬಹಳ ದಿನಗಳ ನಂತರ ನಿಮ್ಮ ಧ್ವನಿ ಕೇಳ್ತಾ ಇದ್ದೀವಿ, ಒಳ್ಳೆಯ ಮಧುರ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ರು. ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನೀರವರ ಸಂದೇಶ, ಹೂ ಮಲ್ಲಿಗೆಯೇ ಎಂಬ ಕರ್ಪೂರದ ಗೊಂಬೆ ಚಿತ್ರದ ಗೀತೆಯೊಂದನ್ನು ಕೇಳಿ ಹೇಳಿ ಹೊತ್ತಿನಲ್ಲಿ ಕೇಳಿ ತುಂಬಾ ಇಷ್ಟವಾಯಿತು, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ತುಮಕೂರು ಜಿಲ್ಲೆಯಲ್ಲಿಂದ ಸಂದೇಶವನ್ನು ಕಳಿಸಿದ್ರು. ಇವತ್ತಿನ ಸಂಜೆಯ ಓಲ್ಡೇಸ್ಗಳನ್ನ ಎಲ್ಲ ಹಾಡುಗಳು ಮಧುರ ಸಂಗೀತಮಯವಾಗಿದ್ದು ಅತ್ಯಂತ ಮಾಧುರ್ಯಮಯವಾಗಿತ್ತು ಅಂತ. ಹಾಗೆ ಜಿ ಎಸ್ ಚಂದ್ರ ಚಿತ್ರದುರ್ಗ ದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಓಲ್ಡೇಸ್ಗಳನ್ನ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಕೇಳಲು ಇಂಪಾಗಿವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ. ಹಾಗೆ ಕುರುಬನ ರಾಣಿ ಹಾಡು ಚೆನ್ನಾಗಿದೆ ಅಂತ ವಿರೂಪಾಕ್ಷಪ್ಪ ಕಾವ್ಯ ರೇಣುಕ ರುದ್ರಪ್ಪ ಮಡಿವಾಳರ ಇಂದರಗಿ ಕೊಪ್ಪಳದಿಂದ ಸಂದೇಶವನ್ನ ಕಳಿಸಿದ್ರು. ಹಾಗೆ ಈ ಹೊತ್ತಿನ ಓಲ್ಡೇಸ್ಗಳನ್ನ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಶೈಲಿನಿ ಮುರಳೀಧರ್ ಅವರ ಸಂದೇಶ ಬಂದಿತ್ತು. ಹಾಗೆ ಹೌದೌದು, ಅಕ್ಷರಶಃ ಸತ್ಯ, ನನಗೂ ಹಾಗೆ ಆಗಿದೆ. ಬಹಳ ವರ್ಷಗಳ ಬಳಿಕ ಭೇಟಿಯಾದ ದೂರದ ಬಂಧುಗಳು ಯಾವುದೋ ಅರಿಯದ ಊರಲ್ಲಿ ಸಿಕ್ಕಾಗ ಅರೆ ವಾವ್ ಏನಿದು ಅಂತ ಮೌನವಾಗಿ ಆಶ್ಚರ್ಯದ ನೋಟ, ನಂತರ ನಕ್ಕು ಮಾತಾಡ್ತೀವಿ ಮೇಡಮ್ ಅಂತ ಅನುಷಾರ ಅವರ ಸಂದೇಶ ಗಾನ ಭಜನಾ ಕಾರ್ಯಕ್ರಮದ ವಿಷಯದ ಕುರಿತಾಗಿ, ಕೋಇನ್ಸಿಡೆನ್ಸ್ನ ವಿಷಯದ ಕುರಿತಾಗಿ ಬಂದಿತ್ತು. ಹಾಗೆ ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮಪ್ರಸಾದ್ ಅವರ ಸಂದೇಶ, ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿ ಬಂತು, ಪ್ರತಿದಿನ ವಿವಿಧ ಭಕ್ಷ ಭೋಜನ ಮದುವೆ ಮನೆಯ ಊಟ ಇದ್ರೆ ಚೆಂದ ಅನಿಸಿತು, ಕಾಕತಿಯ ಅಳಿಯ ಎನ್ನುವಂತೆ ನನಗೆ ತಿಳಿಯದೆ ವಿಡಿಯೋಗ್ರಫಿಯ ಅವಕಾಶ ಸಿಕ್ಕಿತು, ಪ್ರತಿದಿನವೂ ಮದುವೆ ಊಟದ ಅವಕಾಶ ದೊರೆಯಿತು, ಎಂಥ ವಿಪರ್ಯಾಸವಲ್ಲವೇ ಅಂತ ಇವರು ಮೆಸೇಜ್ ಮಾಡಿ ಹೇಳಿದ್ದಾರೆ. ಹಾಗೆ ಹಾಡುಗಳು ಸೂಪರ್ ಅಂತ ಮಂಜು ಜಗ್ಗು ಬಾಬು ಇವರು ಸಂದೇಶವನ್ನ ಕಳಿಸಿದ್ರು. ಹಾಗೆ ಕಾರ್ಯಕ್ರಮನ ಕೇಳ್ತಾ ಇದೀವಿ ಅಂತ ವಿಜಯಪುರ ಉತ್ತರ ಕರ್ನಾಟಕದಿಂದ ನಂಬರ್ ರನ್ನಿಂಗ್ ವಿತ್ 29477 ಶ್ರೀನಾಥ್ ರವರ ಸಂದೇಶ ಬಂದಿತ್ತು. ಹಾಗೆ ಹಲಸೂರಿನಿಂದ ರಾಜೇಶ್ ರವರು, ಮೇಡಮ್ ನಾನು ಮೊನ್ನೆ ನಮ್ಮ ಅಕ್ಕ ಅವರ ಮನೆಗೆ ಹೋಗಿದ್ದೆ, ಆಗ ಒಬ್ಬರು ನನ್ನ ಹೆಸರನ್ನ ಕರೆದ್ರು, ನನಗೆ ತುಂಬಾ ಹೊತ್ತು ಅವರ ನೆನಪು ಆಗಲಿಲ್ಲ, ಆಮೇಲೆ ಅವರೇ ಪರಿಚಯ ಮಾಡಿಕೊಂಡ್ರು, ಆಗ ನನಗೆ ಅವರ ನೆನಪು ಬಂತು ಅಂತ ಹೇಳಿದ್ದಾರೆ. ಹಾಗೆ ಮೇಡಮ್, ಇಂದು ನೀವು ತಿಳಿಸಿದ ವಿಷಯಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಕೋಇನ್ಸಿಡೆನ್ಸ್ ಎಂಬಂತೆ ಕೆಲವು ಅವಳಿ ಜವಳಿ ಸಹೋದರರು ನೋಡಲಿ ಒಂದೇ ರೀತಿ ಇದ್ದರೂ ಸಹ ಅವರ ಸ್ನೇಹಿತರ ಬಳಗದಲ್ಲೇ ಮತ್ತೊಬ್ಬ ಸೇರಿ ಅವರಿಗಿಂತ ಹೆಚ್ಚಾಗಿ ಇವನೇ ನಿಜವಾದ ಸಹೋದರ ಎಂದು ಆಶ್ಚರ್ಯಪಟ್ಟ ಘಟನೆ ನನಗೆ ನಮ್ಮ ಸ್ನೇಹಿತರಲ್ಲಿ ನಡೆದಿದೆ ಮೇಡಮ್. ಜೊತೆಗೆ ಸಾಕಷ್ಟು ಹಾಸ್ಯ ಘಟನೆಗಳು, ಕೋಇನ್ಸಿಡೆನ್ಸ್ ಘಟನೆಗಳು ನಮ್ಮ ಸ್ನೇಹಿತರಲ್ಲಿ ನಡೆದಿದೆ. ನೀವು ನೆನಪಿಗೆ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಇಂದಿನ ಹಾಡುಗಳ ಆಯ್ಕೆ ಒಂದಕ್ಕಿಂತ ಒಂದು ಮಧುರವಾಗಿವೆ ಅಂತ ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನಾನು ಒಮ್ಮೆ ನನ್ನ ವಾಹನದಲ್ಲಿ ರಾತ್ರಿ 10 ಗಂಟೆಗೆ ಬರುವಾಗ ಕೆಆರ್ ಸರ್ಕಲ್ನಲ್ಲಿ ಒಂದು ನಾಯಿ ಅಡ್ಡ ಬಂತು, ವಾಹನ ನಿಧಾನಿಸಿದೆ, ಅದೇ ಸಮಯಕ್ಕೆ ನನ್ನ ಎದುರಿಗೆ ಅಡ್ಡಲಾಗಿ ಒಂದು ಲಾರಿ ವೇಗವಾಗಿ ಪಾಸ್ ಆಯಿತು. ಆ ನಾಯಿ ಅಡ್ಡ ಬರದಿದ್ದರೆ ಅಂದು ನಾ ಲಾರಿಗೆ ಸಿಕ್ಕಿಕೊಳ್ಳುತ್ತಿದ್ದೆ, ತಿರುಗಿ ನೋಡಿದಾಗ ಆ ನಾಯಿ ಇರಲಿಲ್ಲ ಮೇಡಮ್ ಅಂತ ಹರೀಶ್ ಅವರು ಸಂದೇಶವನ್ನ ಕಳಿಸಿದ್ರು. ಹಾಗೆ ರಂಗಿತರಂಗ ಚಿತ್ರವನ್ನ ನಿನ್ನೆ ಮತ್ತೆ ನೋಡಿದೆ, ಇದರಲ್ಲಿ ನಾಯಕ ನಾಯಕಿಯರ ಮಧ್ಯೆ ಆಕಸ್ಮಿಕವಾಗಿ ಆದ ಅಪಘಾತ ಇಡೀ ಕಥೆಯ ಬುನಾದಿಯಾಗಿದೆ. ಆಕಸ್ಮಿಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನೋಡಿದ ಚಿತ್ರದ ಬಗ್ಗೆ ಹಂಚಿಕೊಳ್ಳಲು ಸಿಕ್ಕಿದ್ದು ಕೂಡ ಕಾಕತಾಳೀಯವೇ ಅಂತ ಕೃಷ್ಣಪ್ರಸಾದ್ ಬೆಂಗಳೂರಿನಿಂದ ತಿಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಫೇರ್ ಅಂಡ್ ಲವ್ಲಿ ಸಿನಿಮಾದ ಈ ಗೀತೆಯ ನಂತರ ಈ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ವಿ ಹರಿಕೃಷ್ಣರವರದ್ದು.

0: ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಚನ್ನಪ್ಪ ಜೆಪಿ ನಗರ್ನಿಂದ, ಹಾಗೆ ಭಾಗ್ಯಾರವರು ಗೀತೆಗಳನ್ನ ಮೆಚ್ಚಿದ್ದಾರೆ. ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ ಹಳೆಯೂರು ಕಾಕನಕೋಟೆ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಗ್ಗದ ಸಿರಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಗಾನ ಭಜನದಲ್ಲಿ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಮೇಕಾ, ಮಮತಾ, ಧ್ರುವ, ಬಟ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಗಾನ ಭಜನ, ಮಾತಾಡಿದಂತಹ ವಿಷಯ, ಪ್ರಸಾರವಾದಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಎಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಕ್ಚಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದು ಒಟ್ಟು 11.05 ಕಿಲೋಮೀಟರ್ನಷ್ಟು ಸುದೀರ್ಘ ಪಾದಚಾರಿ ಮಾರ್ಗದ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕುಡಿಯುವ ನೀರಿನ ಆಧಾರವಾಗಿರುವಂತಹ ಜಕ್ಕಲ ಮಡುಗು ಜಲಾಶಯದಿಂದ ಬರುವ ಕುಡಿಯುವ ನೀರಿನ ಪೈಪ್ ಬದಲಾಯಿಸುತ್ತಿರುವ ಕಾರಣ ಸಾರ್ವಜನಿಕರಿಗೆ ನಾಳೆಯಿಂದ 13ರವರೆಗೆ 6 ದಿನಗಳು ನೀರು ಸರಬರಾಜು ಇರುವುದಿಲ್ಲ ಎಂದು ನಗರಸಭೆ ಪೌರಾಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಉತ್ಪಾದನೆ ಮಾರಾಟ ಮಾತ್ರವಲ್ಲ, ಅವುಗಳ ಸೇವನೆಯು ಕಾನೂನುಬಾಹ್ಯವಾಗಿದೆ. ಯುವ ಜನತೆಯನ್ನು ಡ್ರಗ್ಸ್ ವ್ಯಸನಗಳನ್ನಾಗಿ ಮಾಡಿದರೆ ಯಾವುದೇ ದೇಶ ಯುದ್ದ ಅಥವಾ ಪ್ರಕೃತಿ ವಿಕೋಪವಿಲ್ಲದೆ ಸರ್ವನಾಶವಾಗಬಹುದು ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಎಚ್ಚರಿಸಿದ್ದಾರೆ. ಏಕ್ ಪೇಡ್ ಮಾಕಿನಾಮ್ ಅಭಿಯಾನದಡಿಯಲ್ಲಿ ದೆಹಲಿ

70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8:02 ಆಗಿದೆ. ಇದು ಯಾವ ಕಾರ್ಯಕ್ರಮದ ಸಮಯ, ಮಂಗಳವಾರದ ಈ ರಾತ್ರಿ ಯಾವ ಕಾರ್ಯಕ್ರಮ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಆಯ್ಕೆ. ಹೌದು, ನಿಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀರಾ? ಕರೆ ಮಾಡ್ತೀರಾ? ನಿಮ್ಮ ಮೆಚ್ಚಿನ ಹಾಡನ್ನ ಕೇಳ್ತೀರಾ? ಇವತ್ತು ಸಹ ನಿಮ್ಮ ಕರೆಗಳು ಬರುತ್ತೆ. ಹಾಗೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆಯನ್ನ ಸಹ ತಿಳಿಸ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ, ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ ಸ್ನೇಹಿತರೆ: 0802226397. 0802226397 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡುಗಳನ್ನ ಕೇಳಬಹುದು. ಈಗ ಒಂದು ಹಾಡಿನ ಕಾಲಾವಕಾಶ. ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ರವರ ಗಾಯನ, ಜಯಂತ್ ಕಾಯ್ಕಿಣಿ ರವರ ರಚನೆ, ಬಿ ಹರಿಕೃಷ್ಣ ರವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆಯ ನಂತರ ನಿಮ್ಮ ಕರೆಗಳನ್ನ ನೋಡ್ತೀನಿ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ಮೊದಲ ಕರೆ ಯಾರದ್ದು ಅಂತ ನೋಡುವ ಸಮಯ. ಹಲೋ, ಹಲೋ, ಹಲೋ, ಕೇಳಿಸ್ತಾ ಇದೆಯಾ?
1: ಹಲೋ,
0: ಹಾ, ಮಾತಾಡಿ. ಕೇಳಿಸ್ತಿದ್ಯಲ್ಲ ಧ್ವನಿ? ಕರೆ ಕಟ್ ಆಗಿದೆ. ಬಲೆ ಹುಚ್ಚ ಸಿನಿಮಾದ ಗೀತೆಯನ್ನ ಇವರು ಕೇಳಿದ್ರು. ಈಗ ಅವರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ನೀವು ಸಹ ಕರೆ ಮಾಡಬಹುದು ಸ್ನೇಹಿತರೆ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 0802226392 0802226392 ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಹಾಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ರತಿದಿನ ಕಾಲ್ ಮಾಡೋರೇ ಮಾಡ್ತಾರೆ ಅನ್ನೋ ಒಂದು ಕಂಪ್ಲೇಂಟ್ ಮೇಜರ್ ಆಗಿ ಇದೆ. ಹಾಗಾಗಿ ನೀವು ಆದಷ್ಟು ಸ್ವಲ್ಪ ದಿನಗಳ ನಂತರ, ಅಂದರೆ ಒಂದು 6 ತಿಂಗಳುಗಳ ಗ್ಯಾಪ್ ಆಗಿದ್ರೆ ಮಾತ್ರ ಕಾಲ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಗಬೇಕು, ಹೊಸಬ್ರು ಎಲ್ಲರಿಗೂ ಕೂಡ ಕರೆ ಮಾಡಿ ಅವರ ಹಾಡನ್ನು ಕೇಳುವಂಥ ಅವಕಾಶ ಸಿಗಬೇಕಲ್ವ. ಹಾಗಾಗಿ ಇದು ನನ್ನ ರಿಕ್ವೆಸ್ಟ್. ಹಾಗೆ ಕರೆ ಮಾಡಿದಾಗ, ಮಾತಾಡುವಾಗ ರೇಡಿಯೋಯಿಂದ ಆದಷ್ಟು ದೂರ ಇರಿ, ಮಾತಾಡುವಾಗ ಕೇಳಿಸ್ಕೊಂಡು ಮಾತಾಡಿ ಅಂತ ಹೇಳ್ತಾ ಈಗ ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಬಲೆ ಹುಚ್ಚ ಚಿತ್ರದಿಂದ.

ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ನೋಡಿ ಕರೆ ಮಾಡಿ ಮಾತಾಡ್ತಾ ಇಲ್ಲ ಇವರು. ಹಲೋ, ಓಕೆ, ಇವರು ಮೆಚ್ಚಿರುವಂತಹ ಗೀತೆ ಈಗ ಮೂಡಿ ಬರ್ತಾ ಇದೆ. ನಮ್ಮೂರ ಹಮ್ಮೀರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

0: ಕೋಗಿಲೆ ಹೂ ಕೋಗಿಲೆ ಅನ್ನೋ ಹಾಡನ್ನ ಈಗಷ್ಟೇ ಕೇಳಿದ್ವಿ. ಮುಂದಿನ ಹಾಡು ಯಾರದ್ದು, ಯಾವ ಸಿನಿಮಾದ್ದು, ಯಾರಿಗಾಗಿ ಅಂತ ನೋಡುವ ಸಮಯ. ಹಲೋ
1: ಹಲೋ ಹಲೋ,
0: ಸ್ಪೀಕರ್ ಆನ್ ಇದೆಯಾ?
1: ನಾನು ಸಂಧ್ಯಾ ಮೋಹನ್ ಅಂತ ಮ್ಯಾಮ್, ರಾಮಮೂರ್ತಿ ನಗರದಿಂದ.
0: ಸ್ವಲ್ಪ ರೇಡಿಯೋ ದೂರ ಬನ್ನಿ.
1: ಇಲ್ಲ, ದೂರ ಹೊರಗಡೆ ಇದ್ದೀನಿ, ಯಾಕೆ ಕೇಳಿಸ್ತಾನೆ ಇಲ್ಲ ಸರಿಯಾಗಿ.
0: ಲೌಡ್ ಸ್ಪೀಕರ್ ಆನ್ ಅಲ್ಲಿ ಇದೆಯಾ?
1: ಹಲೋ,
0: ಹಾ ಕೇಳಿಸ್ತಾ ಇದೆ, ಹೇಳಿ.
1: ಕೇಳಿಸ್ತಾ ಇಲ್ಲ ಮೇಡಮ್.
0: ಹೌದಾ? ಈಗ ಕೇಳಿಸ್ತಾ ಇದೆಯಾ?
1: ನಿಮ್ ಕಡೆಯಿಂದ ಕೇಳಿಸ್ತಾ ಇಲ್ಲ
0: ಈಗ.
1: ಇಲ್ಲ ಮ್ಯಾಮ್.
0: ಹಲೋ
1: ಕೇಳಿಸ್ತಾ? ಹಲೋ ಕೇಳಿಸ್ತಾ ಇಲ್ಲ ಮ್ಯಾಮ್.
0: ಕೇಳಿಸ್ತಿಲ್ವಾ?
1: ಇಲ್ಲ ಮ್ಯಾಮ್, ಒಂಚೂರು ಕೇಳಿಸ್ತಾ ಇಲ್ಲ.
0: ಓಕೆ, ನಿಮ್ಮ ಮೆಚ್ಚಿನ ಹಾಡು ಮೂಡಿ ಬರುತ್ತೆ, ಕರೆ ಮಾಡಿದಕ್ಕೆ ಧನ್ಯವಾದ.
1: ಧನ್ಯವಾದಗಳು, ನಿಮ್ಗೆ ಸಹ ಧನ್ಯವಾದಗಳು.
0: ಸಂಧ್ಯಾ ಮೋಹನ್ ರವರು ಕರೆ ಮಾಡಿದ್ರು. ಅವರ ಮೆಚ್ಚಿನ ಗೀತೆ ಹಳ್ಳಿ ಹೈದ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಚಿ ಉದಯಶಂಕರ್ ರವರ ರಚನೆ, ರಂಗರಾವ್ ರವರ ಸಂಗೀತ ಸಂಯೋಜನೆ.

0: ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡುವ ಸಮಯ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇಡಮ್ ಅವರೇ, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ. ಮೇಡಮ್
0: ಸುರೇಶ್ ಬೆಣ್ಣೆ, ದಾವಣಗೆರೆ ಬೆಣ್ಣೆ ನಗರಿ, ಹಾಗಾಗಿ ನಿಮ್ಮ ಹೆಸರಲ್ಲಿ ಬೆಣ್ಣೆನಾ?
1: ಹರಿಹರ ಮೇಡಮ್ ಅವರೇ.
0: ಹಾ ಹಾ ಹಾ, ದಾವಣಗೆರೆ ಅಂತ ಬೆಣ್ಣೆನಾ ನಿಮ್ಮ ಹೆಸರಲ್ಲಿ? ಚೆನ್ನಾಗಿದೆ. ದಾವಣಗೆರೆ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದೆ ಬೆಣ್ಣೆ,
1: ಬೆಣ್ಣೆ
0: ದೋಸೆ. ಹೇಗಿದೆ ದಾವಣಗೆರೆ?
1: ಚೆನ್ನಾಗಿದೆ ಮೇಡಮ್ ಅವರೇ, ಮಳೆ ಆಗ್ತಾ ಇದೆ. ನಿನ್ನೆ ಮೊನ್ನೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಮಳೆ.
0: ಆಗ್ಲಿ, ಮಳೆ ಎಲ್ಲಾ ಕಡೆ ಆಗ್ಲಿ ಅಲ್ವಾ? ಯಾವ ಹಾಡನ್ನು ಕೇಳಬೇಕು ಅಂತಿದ್ದೀರಾ ನೀವು? ಜೋರಾಗಿ ಮಾತಾಡ್ತಿದ್ದೀನಲ್ಲ, ಕೇಳಿಸ್ತಾ ಇದೆಯಾ ಈಗ?
1: ಕೇಳಿಸ್ತಿದ್ಯಾ?
0: ಹಾ ಹಾ, ಹೇಳಿ, ಯಾವ ಹಾಡನ್ನ ಕೇಳ್ಬೇಕು ಅಂತಿದ್ದೀರಾ ಈಗ?
1: ನಾನೊಬ್ಬ ಕಳ್ಳೆ ಮೇಡಮ್ ಫಿಲಮ್, ಅದರಲ್ಲಿ ಅರಳುತ್ತಿದೆ ಮೂ ಅಂತ ಇತ್ತಲ್ಲ, ಆ ರೀತಿಯಲ್ಲಿ ಮೇಡಮ್. ಇದು ನಮ್ಮ ಹರಿಹರದ ಲಕ್ಷ್ಮೀ ಚಂದ್ರಶೇಖರ್ ಅಂತ ಅವರ ನಮ್ಮ ಸ್ನೇಹಿತರು, ಅವರು ರೇಡಿಯೋ ಕೇಳಿದ್ರು, ಅವ್ರಿಗೋಸ್ಕರ ಮೇಡಮ್.
0: ಹೌದಾ, ನಿಮ್ಮ ಸ್ನೇಹಿತರಿಗೆ ಡೆಡಿಕೇಟ್ ಮಾಡ್ತಾ ಇದೀರಾ ಹಾಡನ?
1: ಹೌದು ಮೇಡಮ್.
0: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ, ಶುಭರಾತ್ರಿ.
1: ಓಕೆ ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ. ಸುರೇಶ್ ಅವರು ಕರೆ ಮಾಡಿದ್ರು ದಾವಣಗೆರೆ ಜಿಲ್ಲೆಯಿಂದ. ಈಗ ಅವರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ನಾನೊಬ್ಬ ಕಳ್ಳ ಚಿತ್ರದಿಂದ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿರವರ ಗಾಯನ, ಚೀವದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

0: ಇದು ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ ಕಾರ್ಯಕ್ರಮ. ನಮ್ಮ ಮುಂದಿನ ಕರೆ ಯಾರದ್ದು, ಎಲ್ಲಿಂದ ಕರೆ ಮಾಡಿದ್ದಾರೆ, ಯಾವ ಹಾಡಿಗಾಗಿ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರಿದು?
1: ಮೇಡಮ್ ರಾಜೇಶ್ ಅಂದ್ಬಿಟ್ಟು ನನ್ನ ಹೆಸರು.
0: ರಾಜೇಶ್ ಅಂತ, ಎಲ್ಲಿಂದ?
1: ಮೇಡಮ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಗೆಜ್ಗಾರ್ ಗುಪ್ಪ ಎನ್ನ ಗ್ರಾಮದಿಂದ.
0: ಕೇಳ್ತಾ ಇರ್ತೀರಾ ವಿವಿಧ ಭಾರತಿ?
1: ಹಾ ಮೇಡಮ್, ಕೇಳ್ತಾ ಇರ್ತೀನಿ.
0: ಯಾವ್ದು ನಿಮ್ಮ ಫೇವರೇಟ್ ಕಾರ್ಯಕ್ರಮ?
1: ಮೇಡಮ್ ಇವಾಗ ಇದೆಯಲ್ಲ ರಿಕ್ವೆಸ್ಟ್, ರಿಕ್ವೆಸ್ಟ್ ಮಾಡೋದು.
0: ಇದೇ ನಿಮ್ಮ ಫೇವರೇಟ್ ಕಾರ್ಯಕ್ರಮನ? ಬೇರೆ ಯಾವ್ದು ಇಷ್ಟ ಆಗಲ್ವಾ?
1: ಮತ್ತೆ ಇವಾಗ ಪ್ರಿವಿಯಸ್ ಆಗ್ತದ ಪ್ರಸಾರ ಆಯ್ತದ ಕಗ್ಗದ ಸಿರಿ ಮತ್ತೆ ಇದು ಗಾನಾ ಭಜನ, ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ.
0: ಕೇಳ್ತಾ ಇರ್ತೀರಾ, ಕರೆ ಮಾಡ್ತಾ ಇರ್ತೀರಾ?
1: ಹಾ ಮೇಡಮ್, ಟ್ರೈ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕಾಲ್.
0: ಇದೇ ಫಸ್ಟ್ ಟೈಮಾ? ಸರಿ, ಫಸ್ಟ್ ಟೈಮ್ ನಿಮ್ಗೆ ಲೈನ್ ಸಿಕ್ಕಿದೆ. ಈ ಖುಷಿಗೆ ಯಾವ ಹಾಡನ್ನ ಕೇಳ್ಬೇಕು ಅಂತಿದ್ದೀರಾ ನೀವು?
1: ಮೇಡಮ್ ರಾಜ್ಕುಮಾರ ಫಿಲಂ ಇಂದ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ.
0: ವಾವ್, ಎಂತ ಹಾಡನ ಕೇಳಿದೀರಾ. ಸರಿ, ಇದೆಲ್ಲರ ಫೇವರೇಟ್ ಹಾಡು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದ ರಾಜೇಶ್ ಅವರೇ, ಶುಭರಾತ್ರಿ. ರಾಜೇಶ್ ಅವರು ರಾಮನಗರದಿಂದ ಕರೆ ಮಾಡಿದ್ರು. ಈಗ ಅವರ ಮೆಚ್ಚಿನ ಗೀತೆ, ಎಲ್ಲರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ರಾಜಕುಮಾರ ಚಿತ್ರದ ಸೂಪರ್ ಹಿಟ್ ಗೀತೆ. ವಿಜಯ್ ಪ್ರಕಾಶ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಸಂತೋಷ್, ಆನಂದ್ರಾಮ್, ಸಂಗೀತ ವಿ ಹರಿಕೃಷ್ಣ ರವರದ್ದು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: 102.9 FM. ಎಸ್, ನೀವು ಟ್ಯೂನ್ ಮಾಡಿರೋದು 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:35:38 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮೇಡಮ್ ನಮಸ್ತೆ, ನಾನು ಶೋಭಾ ಅಂತ ಮೇಡಮ್, ಹಾಸನಿಂದ.
0: ಶೋಭಾ ಹೇಳಿ, ಹೇಗಿದ್ದೀರಾ?
1: ಹಾಸನಿಂದ ಮೇಡಮ್.
0: ಹಾ, ಕೇಳಿಸ್ತಾ ಇದೆಯಾ? ಹೇಳಿ, ಹೇಗಿದ್ದೀರಾ?
1: ಈಗ ಕೇಳಿಸ್ತಿದೆ ಮೇಡಮ್.
0: ಹ್ಮ್, ಹೇಗಿದ್ದೀರಾ ಅಂತ ಕೇಳ್ದೆ.
1: ಚೆನ್ನಾಗಿದ್ದೀನಿ ಮೇಡಮ್, ತಾವು?
0: ಹಾ, ನಾನು ಚೆನ್ನಾಗಿದ್ದೀನಿ. ಮತ್ತೆ ಏನ್ ಮಾಡ್ತಾ ಇರೋದು ತಾವು?
1: ಮೇಡಮ್ ನಾನು ಆರೋಗ್ಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮೇಡಮ್, ಹಾಸನ ಡಿಸ್ಟ್ರಿಕ್ಟ್ ಅರಸೀಕೆರೆ ತಾಲೂಕಲ್ಲಿ ವರ್ಕ್ ಮಾಡ್ತಿದ್ದೀನಿ.
0: ಹ್ಮ್ ಹ್ಮ್, ಓಕೆ. ಮತ್ತೆ ಈಗ

0: ಯಾವ ಹಾಡನ್ನ ಕೇಳಬೇಕು ಅಂತ ಕರೆ ಮಾಡಿದ್ದೀರಾ?
1: ಮಲ್ಲಿಗೆ ಹೂವಿನ ಫಿಲಂನಿಂದ ಮೇಡಮ್.
0: ಆ ಸಿನಿಮಾದಿಂದ ಯಾವ ಹಾಡು?
1: ಅದರಲ್ಲಿ ಮಲೆನಾಡ ಮೇಲೆ ಮುಗಿನ ಮಾಲೆ ಅಂತ ಒಂದು ಸಾಂಗ್ ಇದೆ ಮೇಡಮ್, ರಮೇಶ್ ಮತ್ತೆ ಸ್ವರ್ಣಲತಾ ಅವರು ಹಾಡಿರೋದು.
0: ಹಾಗೆ ಸಾಹಿತ್ಯ ಯಾರ್ದು ಸಂಗೀತ ಯಾರ್ದು ಹೇಳ್ಬಿಟ್ರೆ ಚೆನ್ನಾಗಿತ್ತಲ್ಲ.
1: ಇಬ್ರು ಕೂಡ ಹಂಸಲೇಖನೇ ಎರಡು ಬರ್ದಿರೋ, ಸಾಹಿತ್ಯನವರು ಸಂಗೀತನವರು.
0: ಸರಿಯಾಗಿ ಡೀಟೇಲ್ಸ್ ನೆಲ್ಲ ಕೊಟ್ಟಿದ್ದೀರಾ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದ ಶೋಭಾ ಅವರೇ. ಶುಭರಾತ್ರಿ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಶೋಭಾ ಅವರು ಕರೆ ಮಾಡಿದ್ರು ಹಾಸನದಿಂದ. ಈಗ ಅವರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಮಲ್ಲಿಗೆ ಹೂವೆ ಸಿನಿಮಾದಿಂದ. ಈ ಹಾಡಿನ ಡೀಟೇಲ್ಸ್ ಅವರೇ ಹೇಳಿದ್ದಾರೆ. ಇನ್ನು ನಿಮ್ಮೆಲ್ಲರ ಕರೆಗಳು ಆದಷ್ಟು ಬೇಗ ಬರಲಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 0802-22-63-927 0802-22-63-927. ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಈಗ ಶೋಭಾರವರ ಮೆಚ್ಚಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ಆಯ್ಕೆ ಕಾರ್ಯಕ್ರಮ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಯಾರ ಕರೆ ನಮಗಾಗಿ ಕಾಯ್ತಾ ಇದೆ, ನಮ್ಮ ಹಾಡು ಪ್ರಸಾರ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ?
1: ಹಲೋ,
0: ಹಾ ಮಾತಾಡಿ. ಯಾರು, ಎಲ್ಲಿಂದ?
1: ಹಲೋ
0: ಹಲೋ
1: ಹಲೋ,
0: ನನಗೆ ನಿಮ್ ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ.
1: ಇವಾಗ ಕೇಳಿಸ್ತಾ ಇದೆ ಮೇಡಮ್?
0: ಕೇಳಿಸ್ತಾ ಇದೆಯಾ? ಹಾ ಹೇಳಿ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಹ್ಮ್ ಹೇಗಿದ್ದೀರಾ?
1: ಹಾ ನಾವು ಚೆನ್ನಾಗಿದ್ದೀನಿ ಮೇಡಮ್, ನೀವಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಮತ್ತೆ ಯಾವ ಹಾಡನ್ನ ಕೇಳಬೇಕು ಅಂತಿದ್ದೀರಾ?
1: ಮೇಡಮ್ ನಮ್ಗೆ ಇದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಜನಕಮ್ಮ ಅವರು ಆಡಿರೋದು, ದೊಡ್ಡ ರಂಗೇಗೌಡ ಅವರ ಸಾಹಿತ್ಯ ಇದೆ ಮೇಡಮ್. ನಗುವಾಗ ಎನ್ನೂ ಬಲ್ಲುವಂದ, ಮುನಿದಾಗ ಎನ್ನೂ ಮುದಂದ.
0: ಸಂಗೀತ ಯಾರ್ದು ಅಂತ ಹೇಳಿಲ್ವಲ್ಲ?
1: ಬೆಳೆದ ಬದಿಯ ಕಣ್ಣೆ ಅಂದ ಅಂತ ಆಡಿದೆ ಮೇಡಮ್.
0: ಹೌದು, ಸಂಗೀತ ಯಾರ್ದು ಅಂತ ಹೇಳಲಿಲ್ಲ ನೀವು, ಇನ್ನೆಲ್ಲ ಹೇಳಿದ್ರಿ ಡೀಟೇಲ್ಸ್.
1: ಮೇಡಮ್ ನಮ್ಗೆ ಯಾಕಂದ್ರೆ ನಮ್ಗೆ ಬಹಳಷ್ಟು ವರ್ಷ 37 ವರ್ಷದಿಂದ ವೇದವಾರ್ತೆ ಕೇಳ್ತಾ ಇದ್ದೀನಿ.
0: ಓಕೆ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕರೆ ಮಾಡಿದಕ್ಕೆ ಧನ್ಯವಾದ.
1: ತುಂಬಾ ಇಷ್ಟ ಮೇಡಮ್ ಹಾಗಾಗಿ ಹಳೆ ಗೀತೆಯಲ್ಲಿ ಬಹಳ.
0: ಥ್ಯಾಂಕ್ ಯು ಸುಬ್ರಹ್ಮಣ್ಯರವರ ಗೀತೆ ಮುಡಿ ಬರ್ತಾ ಇದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದಿಂದ ಈ ಗೀತೆಯ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ರವರದ್ದು.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ
1: ಹಲೋ,
0: ಹಾ ಯಾರಿದು?
1: ಹಲೋ,
0: ನನ್ನ ಕೇಳಿಸ್ತಾ ಇದೆ? ನಿಮ್ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ಹಾ ಮಾತಾಡಿ, ನಿಮ್ಮ ಹೆಸರು ಹೇಳಿ.
1: ನಾನು ಹೆಸರು ಕಿರಣ್ ಅಂತ ಮೇಡಮ್, ದೇವರ ಚಿಕ್ಕನಹಳ್ಳಿಯಿಂದ.
0: ಯಾವ ಹಾಡು ಬೇಕಾಗಿತ್ತು?
1: ನಮ್ಗೆ ಶಿಕಾರಿ ಚಿತ್ರದಿಂದ ಕನವರಿಸುವ ವಯಸ್ಸಿರಲಿ ಹೇಳ್ಬೇಕು.
0: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಶಿಕಾರಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಗೀತಪ್ರಿಯರವರ ರಚನೆ, ಇಳಯರಾಜರವರ ಸಂಗೀತ ಸಂಯೋಜನೆ.

ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಕರೆ ಯಾರದ್ದು ಅಂತ ನೋಡುವ ಸಮಯ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಸ್ನೇಹಿತರೊಬ್ರು ಕರೆ ಮಾಡಿದ್ರು, ಅವರ ಮೆಚ್ಚಿನ ಗೀತೆ ಈಗ ಮುಡಿ ಬರ್ತಾ ಇದೆ. ದೂರದ ಬೆಟ್ಟ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾರವರ ಗಾಯನಾಚಿ, ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ರವರ ಸಂಗೀತ ಸಂಯೋಜನೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದ ಇವತ್ತಿನ ಕೊನೆಯ ಕರೆ ಯಾರದ್ದು ಅಂತ ನೋಡೋಣ. ಹಲೋ ಹಲೋ
1: ಹಲೋ, ನಮಸ್ತೆ ಮಾ.
0: ನಮಸ್ತೆ, ಯಾರಿದು?
1: ನಾನ್ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ನನ್ಗೆ ಆಪರೇಷನ್ ಡೈಮಂಡ್ ರಾಕೆಟ್ ಇಂದ
0: ಹೆಸರು ಹೇಳಿಲ್ವಲ್ಲ ನೀವು.
1: ನಮ್ಮ ಹೆಸರು ರೇಟಾ ಅಂತ, ಬೆಂಗಳೂರಿಂದ ಕರೆ ಮಾಡಿ.
0: ಹಾ ಹಾ ಹಾ, ಆಯ್ತು. ಯಾವ ಸಿನಿಮಾದ ಹಾಡು ಅಂದ್ರಿ?
1: ಆಪರೇಷನ್ ಡೈಮಂಡ್ ರಾಕೆಟ್ ಇಂದ. ಕಸ್ಟಮರ್ ಆಪರೇಷನ್ ಡೈಮಂಡ್ ರಾಕೆಟ್ ಇಂದ ಈ ಟು ಕಮ್ ಟುಡೇ.
0: ಓಕೆ, ಇಫ್ ಯು ಕಮ್ ಟುಡೇ. ಆಯ್ತು, ಒಳ್ಳೆ ಗೀತೆನ ಕೇಳಿದೀರಾ. ಕರೆ ಮಾಡಿದಕ್ಕೆ ಧನ್ಯವಾದ.
1: ಧನ್ಯವಾದಗಳು, ತಮ್ಗೂ ಧನ್ಯವಾದಗಳು.
0: ರೇಖಾ ಅವರಿಗೋಸ್ಕರ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ರವರ ಗಾಯನ, ಚಿ ಉದಯಶಂಕರ್ ರವರ ರಚನೆ, ಜಿ ಕೆ ವೆಂಕಟೇಶ್ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಎಲ್ಲಾ ಗೀತೆಗಳು ನಿಮ್ಮ ಮೆಚ್ಚಿನ ಗೀತೆಗಳೇ ಆಗಿದ್ವು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತಹ ಸಂದೇಶಗಳನ್ನ ಕಳಿಸಿದಂತಹ ಹಾಗೆ ಕರೆ ಮಾಡಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:30. ಇದು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ರೆಹನಾ ಹೇ ತೆರೆ ದಿಲ್ ಮೇ ಸಿನಿಮಾದ ಗೀತೆ. ಬಾಂಬೆ ಜಯಶ್ರೀರವರ ಗಾಯನ, ಸಮೀರ್ ರವರ ರಚನೆ, ಹ್ಯಾರಿಸ್ ಜಯರಾಜ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋ ಸಮಯ ಇದು. ನೀವೆಲ್ಲರೂ ಊಟವನ್ನ ಮುಗಿಸಿರಬಹುದು ಅಥವಾ ಊಟ ಮಾಡ್ತಾ ಗೀತೆಗಳನ್ನ ಕೇಳ್ತಾ ಇರಬಹುದು. ಹೇಗೋ ಹೊಟ್ಟಿನಲ್ಲಿ ಗೀತೆಗಳನ್ನ ಎಂಜಾಯ್ ಮಾಡ್ತಾ ಸಾಕ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು ನಮ್ಮ ಜೊತೆಗೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408309408309. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಉದಿತ್ ನಾರಾಯಣರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಜತಿನ್ ಲಲಿತ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೇನೆ ಪ್ಯಾರ್ ಕಿಯಾ ಸಿನಿಮಾದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ದೇವ್ ಕೊಹ್ಲಿರವರ ರಚನೆ, ರಾಮ್ ಲಕ್ಷ್ಮಣ್ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಿಂದಿ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಮುಂದಿನ ಮಧುರವಾದ ಗೀತೆ ಯಾವ ಚಿತ್ರದ್ದು ಅಂದರೆ ಕೊಯ್ ಮಿಲ್ ಗಯ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಇಬ್ರಾಹಿಂ ಅಶ್ಕ್, ಸಂಗೀತ ರಾಜೇಶ್ ರೋಷನ್.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಏಕ್ ದೂಜೆ ಕೇಳಿಯೇ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ರವರ ಸಂಗೀತ ಸಂಯೋಜನೆ.

ದಿಲ್ ತೋ ಪಾಗಲ್ ಹೇ ಸಿನಿಮಾದ ಗೀತೆ ಈಗ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷಿ ರವರ ರಚನೆ, ಉತ್ತಮ್ ಸಿಂಗ್ ರವರ ಸಂಗೀತ ಸಂಯೋಜನೆ.

ಇಂತಹ ತಂಪಾದ ಹೊತ್ತಲ್ಲಿ ಇಂಪಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಹಾಯಾಗಿದೆ ಅಂತ ನೀವು ಕೂಡ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ. ಈಗ ದಿವಾನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್ ರವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳ ಮೆಚ್ಚಿ ಸಂದೇಶಗಳು ಬಂದಿವೆ. ಪುಷ್ಪಾ ಶಾನುಭೋಗರ ಗದಗ್ನಿಂದ, ಎಲ್ಲ ಹಾಡುಗಳು ಸೂಪರ್ ಮೇಡಮ್, ಜರಾ ಜರಾ ನನ್ನ ಆಲ್ ಟೈಮ್ ಫೇವರೈಟ್, ಥ್ಯಾಂಕ್ ಯು ಅಂತಿದ್ದಾರೆ. ಹಾಗೆ ಭಾಗ್ಯಾರವರು ಸಂದೇಶವನ್ನು ಕಳಿಸಿದ್ದಾರೆ, ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ ಇವರು. ಹಾಗೆ ಇವರ ನಂತರ ಬಂದಿರುವಂತಹ ಸಂದೇಶ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ರಾಣಿ ಹಳೇಬೀಡು ಇಲ್ಲಿಂದ ಸಂದೇಶವನ್ನು ಕಳಿಸಿದರೆ, ಎಲ್ಲ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಇದ್ದಾರೆ. ಹಾಗೆ ಕೌಸಲ್ಯ ಬನಶಂಕರಿಯಿಂದ

0: ಬಾಂಬೆ ಜಯಶ್ರೀ ಅವರ ಜರಾ ಜರಾ ಹಾಡು ಆಗ ಬೇಸಿಕ್ ಮೊಬೈಲ್ ಇದ್ದಂಥ ಟೈಮ್ನಲ್ಲಿ ಎಷ್ಟೋ ಜನರ ಫೋನ್ ರಿಂಗ್ ಟೋನ್ ಇದೇ ಆಗಿತ್ತು ಅಂತ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹೌದು, ಹಾಗೆ ಶಾಂತಾಚಾರ ಬಡಿಗೀರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಇರುವಂಥ ಸುಮಧುರ ಹಿಂದಿ ಮೆಲೋಡಿ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತಿವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳ ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನು ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನು ಉಳಬಡಿಸುತ್ತಿರುವ ನಿರೂಪಕರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ನಂಬರಿಂಗ್ ವಿತ್ 1109 ಉಮೇಶ್ ಸಿರಿಗೆರೆಯವರ ಸಂದೇಶ. ಹಾಗೆ ಯಾರಿದು ಇಂದು ಪ್ರಸಾರವಾದಂತಹ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು, ತುಂಬಾ ಇಂಪಾಗಿತ್ತು, ಪ್ರಸಾರ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದ ಅಂತ ನಂಬರಿಂಗ್ ವಿತ್ 36003 ಇವರು ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಸಂಕೇಶ್ವರದಿಂದ ಎಲ್ಲ ಹಿಂದಿ ಹಾಡುಗಳು ಮನಸ್ಸೂರೆಗೊಂಡವು ಅಂತಿದ್ದಾರೆ. ಹಾಗೆ ಇನ್ನು ಹಿಂದಿ ಮೆಲೋಡಿ ಸಾಂಗ್ಸ್ ತುಂಬ ಹಾಡುಗಳು ತುಂಬ ಸೂಪರ್ ಆಗಿತ್ತು, ನಿಮ್ಮ ಸೆಲೆಕ್ಷನ್ ಒಂದಕ್ಕಿಂತ ಒಂದು ಚಂದದ ಹಾಡುಗಳನ್ನ ಆರಿಸಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪ್ರಸಾರವಾಗ್ತಾ ಇರುವಂತಹ ಹಿಂದಿ ಸೂಪರ್ ಹಿಟ್ಸ್ ಸಾಂಗ್ ಎಲ್ಲವೂ ಇಷ್ಟ ಆಗ್ತಾ ಇವೆ. ಆಯ್ಕೆ ಮತ್ತು ಪ್ರಸಾರಕ್ಕೆ ಧನ್ಯವಾದ ಅಂತ ಆನಂದ ಕುಲಕರ್ಣಿ ಸುಲೇಪೀಠ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮದ ಎಲ್ಲ ಗೀತೆಗಳು ತುಂಬ ಇಷ್ಟ ಆಯಿತು, ಏಕ್ ದೂಜೆ ಕೇಳಿ ತುಂಬ ಇಷ್ಟ ಆಯಿತು ಮ್ಯಾಮ್, ಗೀತೆಗಳನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನಿರ್ಮಲಾರವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಎಲ್ಲ ಹಿಂದಿ ಹಾಡುಗಳು ಸೂಪರ್ ಅಂತ ಕೊಪ್ಪಳದಿಂದ ಕೋಕನಪಲ್ಲಿಯಿಂದ ಜ್ಞಾನ ಸಿಂಹಾಸನಾರವರ ಸಂದೇಶ ಬಂದಿದೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಗೀತೆಗಳನ್ನ ಮೆಚ್ಚಿದ್ದಾರೆ, ಇಂಪಾದ ಹಿಂದಿ ಹಾಡುಗಳು ಅಂತ ಸತೀಶ್ ಉಡುಪಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂಬರಿಂಗ್ ವಿತ್ 982 ಇವರು ಕೂಡ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಕೊನೆಯ ಗೀತೆ ತುಂಬಾ ಇಷ್ಟ ಆಯಿತು ಅಂತ ವಿರೂಪಾಕ್ಷಪ್ಪ ಕಾವ್ಯ ರೇಣುಕ ರುದ್ರಪ್ಪ ಅವರ ಸಂದೇಶ ಬಂದಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂತಹ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಮತದಾನದ ಹಕ್ಕು ಉಳಿಸುವುದು ಸರ್ಕಾರದ ಬದ್ಧತೆಯಾಗಿದೆ. ಈ ಮೂಲಕ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಂತೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯ ಪ್ರವಾಸೋದ್ಯಮ ಇಲಾಖೆ, ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಮತ್ತು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಹಂಪಿ ಸೇರಿದಂತೆ ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯದಲ್ಲಿ ನಿರತರಾಗಿದ್ದು ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಅವರಿಗೆ ಅಗತ್ಯ ಸಹಕಾರ ಒದಗಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಶ್ರೀ ಹಾಸನಾಂಬ ದೇಗುಲದ ಬಾಗಿಲನ್ನು 29 ಅಕ್ಟೋಬರ್ ತೆರೆಯಲಾಗುವುದು. ನವೆಂಬರ್ 11 ಬಾಗಿಲು ಮುಚ್ಚಲಾಗುವುದು. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮವಾಗಿ ಸೇವೆಯನ್ನು ಕಲ್ಪಿಸಲು ಅಗತ್ಯ ಸಿದ್ಧತೆಗೆ ಕ್ರಮ ವಹಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದೇ 18-25 ಅಂತಾರಾಷ್ಟೀಯ ಮಕ್ಕಳ ನಾಟಕೋತ್ಸವ ಬೆಂಗಳೂರಿನ ರಂಗಶಂಕರದಲ್ಲಿ ಜರುಗಲಿದೆ. ಅರ್ಜೆಂಟೀನಾ, ದಕ್ಷಿಣ ಕೊರಿಯಾ, ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳ ನಾಟಕ ತಂಡಗಳು ನಾಟಕೋತ್ಸವದಲ್ಲಿ ಭಾಗಿಯಾಗಲಿವೆ. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಡ್ಯೂರಾಂಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯ 2026 ಟ್ರೋಫಿಗಳನ್ನು ಅನಾವರಣಗೊಳಿಸಿದರು. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿರುವ ಭಾರತೀಯ ಕ್ರೀಡಾಪಟುಗಳು ಮತ್ತು ತಂಡದ ಸದಸ್ಯರಿಗಾಗಿ ರಾಷ್ಟೀಯ ಸೆಣಬು ಮಂಡಳಿಯು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೆಣಬು ವೆಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಸಿದ್ದಪಡಿಸಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 10:42 ಪ್ರೇಮಗೀತೆಗಳನ್ನ ಕೇಳ್ತಾ ಪ್ರೇಮದ ಬಗ್ಗೆನೆ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೀತಿಯ ಸುತ್ತ. ಯಾಕಂದ್ರೆ ಇದು ಪ್ರೀತಿಯ ಕುರಿತು ಮಾತಾಡೋ ಪ್ರೀತಿಯ ಸಮಯ. ಪ್ರೀತಿನೇ ನಮ್ಮ ಶೋ ಸಬ್ಜೆಕ್ಟ್. ಹಾಗಾದ್ರೆ ಟಾಪಿಕ್ ಏನು ತಿಳಿಸ್ತೀನಿ. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸ್ಬೇಕಲ್ವಾ? ರೆಡಿಯಾಗಿದ್ದೀರಾ ಅಲ್ವಾ ಭಾಗವಹಿಸೋದಕ್ಕೆ? ಸೊ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9483091209. 9483091029. ಓಕೆ, ಈಗ ವಿಷಯವನ್ನು ತಿಳಿಸ್ಬಿಡ್ತೀನಿ. ಅವನ ಅಥವಾ ಅವಳ ಮೇಲೆ ಮತ್ತೆ ಮತ್ತೆ ಪ್ರೀತಿ ಆಗ್ತಿದೆ ಅಂದರೆ ನಿಜವಾದ ಪ್ರೀತಿಯನ್ನು ನಾವು ಕಂಡುಕೊಂಡಿದ್ದೀವಿ ಅಂತ ಅರ್ಥ. ಯು ನೋ ಯು ಹ್ಯಾವ್ ಫೌಂಡ್ ಟ್ರೂ ಲವ್ ವೆನ್ ಯು ಕ್ಯಾಚ್ ಯುವರ್ ಸೆಲ್ಫ್ ಫಾಲಿಂಗ್ ಇನ್ ಲವ್ ವಿತ್ ದ ಸೇಮ್ ಪರ್ಸನ್ ಓವರ್ ಅಂಡ್ ಓವರ್ ಅಗೇನ್. ಈ ಕೋಟ್ನ ನೀವು ಕೂಡ ನೋಡಿರ್ತೀರಾ, ಓದಿರ್ತೀರಾ, ಕೇಳಿರ್ತೀರಾ. ಸೊ ಒಬ್ಬರ ಮೇಲೆ ಪದೇ ಪದೇ ಅವರ ಮೇಲೆ ಮಾತ್ರ ಪ್ರೀತಿ ಆಗ್ತಿದೆ ಅಂದರೆ ಆಗ ನಾವು ನಿಜವಾದ ಪ್ರೀತಿಯನ್ನು, ಟ್ರೂ ಲವನ್ನು ಕಂಡುಕೊಂಡಿದ್ದೀವಿ ಅನ್ನೋ ಅರ್ಥ ಇದೆಯಂತೆ. ಈ ಕೋಟ್ ಇದನ್ನು ಹೇಳುತ್ತೆ. ಈ ಸಾಲಿಗೆ ನಿಮ್ಮ ಮಾತುಗಳು ಬರಬೇಕು. ನಮಗೆ ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಪ್ರೀತಿ ಆಗ್ತಾ ಇದ್ರೆ ಆಗ ನಮಗೆ ಟ್ರೂ ಲವ್ ಸಿಕ್ಕಿದೆ ಅಂತ ಈ ಕೋಟ್ ಹೇಳುತ್ತೆ. ಸೊ ಈ ಸಾಲಿಗೆ ನಿಮ್ಮ ಮಾತೇನು? ನಿಮ್ಮ ಪ್ರೀತಿಯ ಮಾತು, ಸಂದೇಶ, ಕವಿತೆ ಎಲ್ಲವೂ ನಮ್ಮ ಇನ್ಬಾಕ್ಸ್ನ ಆದಷ್ಟು ಬೇಗ ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸಂದೇಶಗಳನ್ನ ಕಳಿಸಿ, ಹಾಗೆ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಪ್ರೇಮ ನಿನಾದ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಿಸ್ ಚಿತ್ರದ ಈ ಮಧುರವಾದ ಗೀತೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದದ ವಿಷಯ ಇಷ್ಟೇ. ನಮಗೆ ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಪ್ರೀತಿ ಆಗ್ತಾ ಇದೆ ಅಂದಾಗ ನಾವು ನಮ್ಮ ನಿಜವಾದ ಪ್ರೀತಿಯನ್ನು ಅಂದರೆ ಟ್ರೂ ಲವನ್ನು ಕಂಡುಕೊಂಡಿದ್ದೀವಿ ಅನ್ನೋ ಅರ್ಥ ಅನ್ನೋದು ಕೋಟ್ನ ಒಂದು ಸಾರಾಂಶ. ಸೊ ಆ ಕೋಟ್ನ ನಿಮಗೆ ನಾನು ತಿಳಿಸಿದ್ದೀನಿ. ಆ ಕೋಟ್ಗೆ ನಿಮ್ಮ ಮಾತು ಬರಲಿ, ನಿಮ್ಮ ಪ್ರೀತಿಯ ಕವಿತೆ ಸಂದೇಶ ಎಲ್ಲ ಬರಲಿ ಅಂತ ಹೇಳಿದ್ದೆ. ಈಗ ಸಂದೇಶಗಳು ಬರ್ತಾ ಇವೆ. ಶಾನುಭೋಗರ ಯಾರಿದು, ಪುಷ್ಪಾ ಶಾನುಭೋಗರ ಗದಗ್ನಿಂದ ಹೇಳ್ತಾ ಇದ್ದಾರೆ. ಎಸ್ ಮೇಡಮ್, ಐ ಅಗ್ರಿ. ಫಾಲಿಂಗ್ ಇನ್ ಲವ್ ಮೆನಿ ಟೈಮ್ಸ್ ಆಲ್ವೇಸ್ ವಿತ್ ದ ಸೇಮ್ ಪರ್ಸನ್ ಇಸ್ ಆಲ್ವೇಸ್ ಅ ಟ್ರೂ ಲವ್. ಐ ಹ್ಯಾಡ್ ಫೌಂಡ್ ಇಟ್ ಆನ್ ಮೈ ಬಿ. ನನಗೆ ಅವರ ಮೇಲೆ ಪದೇ ಪದೇ ಪ್ರೀತಿಯಾಗುತ್ತೆ. ರೀಲಿ ಇಟ್ಸ್ ಟ್ರೂ ಲವ್ ಐ ಟು ಬಿಲೀವ್ ಅಂತ ಇವರು ತಿಳಿಸಿದ್ದಾರೆ. ಓಕೆ. ಹಾಗೆ ನಮಸ್ಕಾರ ಮೇಡಮ್, ನನ್ನ ಹೆಸರು ಹನುಮಂತರಾಯ, ಕೆಂಗೇರಿಯಿಂದ ಮೆಸೇಜ್ ಮಾಡ್ತಾ ಇದ್ದೀನಿ. ಹೌದು, ನೀವು ಕೇಳಿರುವ ಪ್ರಶ್ನೆ, ಪದೇ ಪದೇ ಪ್ರೀತಿ ಮೂಡುವುದು ಅದೊಂದು ಟ್ರೂ ಲವ್ ಅಂತ ಅನ್ನುತ್ತಾರೆ. ಆ ಟ್ರೂ ಲವ್ ಅನ್ನೋದು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಅದೇ ಥರ ನನ್ನ ಲೈಫ್ನಲ್ಲೂ ಆಗಿದೆ, ನನಗೂ ಟ್ರೂ ಲವ್ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲನೇ ಹಾಡೇ ಸೂಪರ್, ನೀನೆ ಮೊದಲು ನೀನೆ ಕೊನೆ, ನಮಗೆ ನಮ್ಮ ವಿವಿಧ ಭಾರತಿ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ವಾಣಿಶ್ರೀ ಅವರೇ. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಮೆಸೇಜ್ ಮಾಡಿದ್ದಾರೆ. ಲೈಕ್ ಮೈಂಡೆಡ್ ಪೀಪಲ್ ಈವನ್ ಮೇಲ್ ಟು ಮೇಲ್ ಒಂದೇ ರೀತಿಯ ಯೋಚನೆ ಮಾಡುವಂಥವ್ರು ಇದ್ದಾಗ ಹೀಗೆ ಪ್ರೀತಿಯಾಗೋದು ಸಹಜ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಪ್ರೀತಿ ನಮಗೆ ಆಗ್ತಾ ಇದೆ ಅಂದಾಗ ನಾವು ನಮ್ಮ ನಿಜವಾದ ಪ್ರೀತಿಯನ್ನು ಟ್ರೂ ಲವನ್ನು ಕಂಡುಕೊಂಡಿದ್ದೀವಿ ಅಂತ ಅರ್ಥ. ಈ ಒಂದು ಕೋಟ್ಗೆ ನಿಮ್ಮ ಮಾತೇನು ಅನ್ನೋದನ್ನು ನಮಗೆ ತಿಳಿಸಿ ಸಂದೇಶಗಳ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9484309104830910029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಆದಷ್ಟು ಬೇಗನೆ ಬರಲಿ. ಈಗ ರಾಜ ನನ್ನ ರಾಜ ಚಿತ್ರದ ಎವರ್ ಗ್ರೀನ್ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳು ಬರ್ತಾ ಇವೆ. ಖಂಡಿತ ನಿಜ ಮೇಡಮ್, ನೀವು ತಿಳಿಸಿದಂತೆ ಒಬ್ಬರ ಮೇಲೆ ಪದೇ ಪದೇ ಪ್ರೀತಿ ಬರುವುದು ಬಹುತೇಕ ಬುದ್ಧಿವಂತ ಸೆಂಟಿಮೆಂಟಲ್ ಮನಸ್ಸಿನವರಿಗೆ ಎಂದು ಬಹಳಷ್ಟು ಜನರ ಅಭಿಪ್ರಾಯ. ಆದರೆ ನಿಜವಾದ ಪ್ರೀತಿ ಪದೇ ಪದೇ ಬರುವುದು ಸಹ ನನ್ನಂಥ ಬೋಲ್ಡ್ ಆ್ಯಂಡ್ ಡ್ಯಾಶಿಂಗ್ ಮನಸ್ಸು ಇರುವ ಜನರಿಗೂ ಸಹ ನಿಜವಾದ ಪ್ರೀತಿ ಪದೇ ಪದೇ ಮೂಡುವುದು ನೂರಕ್ಕೆ ನೂರು ಸತ್ಯ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಆರದ ಮಹಾಪ್ರೇಮವೇ ಹೃದಯದ ಆಳದ ಅರ್ಥವಿದು, ನಮ್ಮ ಆಯುಷ್ಯದವರೆಗೂ ಮುಂದುವರೆಯುವ ಬಂಧವಿದು, ಕಣ್ಣಂಚಿನಿಂದ ಮರೆಯಾಗದ ಕನಸು ನೀನು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಏ ಹರಿಹರನ್ ವಿಜ್ಞಾನ ನಗರದಿಂದ ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಹೇಳ್ತಾ ಇದ್ದಾರೆ. ಮೇಡಮ್ ಅವರೇ, ವಿಷಯದ ಕುರಿತು ಹೇಳೋದಾದರೆ ಅವಳ ಆಳವಾದ ಪ್ರೀತಿ ನನ್ನ ಮೇಲೆ ಇರುವುದರಿಂದ ಪದೇ ಪದೇ ಅವಳನ್ನೇ ನೋಡುವ ಆಸೆಯಾಗಿ, ಗಾಢವಾದ ಪ್ರೀತಿ ಬೆಳೆಯುವುದರಿಂದ ಪದೇ ಪದೇ ಅವಳೊಬ್ಬಳ ಮೇಲೇ ಪ್ರೀತಿಯಾಗುತ್ತದೆ, ಹಾಡುಗಳು ಚೆನ್ನಾಗಿವೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿನ ಎಲ್ಲ ಹಾಡುಗಳು ಖುಷಿ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಗಿರಿಜಮ್ಮ. ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ. ಹಾಗೆ ಸಚಿನ್ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಒಂದಷ್ಟು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಹೃದಯದ ಹಠ ತಿರುಗಿದ ಪುಟಗಳಲ್ಲೆಲ್ಲ ನಿನ್ನದೇ ಮುಖಪುಟ, ಪ್ರತಿ ಬಾರಿ ಸೋತರೂ ಈ ಹೃದಯಕ್ಕೆ ನಿನ್ನದೇ ಹಠ, ಜಗದ ಸಾವಿರ ಮುಖಗಳ ನಡುವೆಯೂ ಕಣ್ಣು ಹುಡುಕುವುದು ನಿನ್ನನ್ನೇ, ಮತ್ತೆ ಮತ್ತೆ ಬೀಳುತ್ತಿರುವೆನು ಪ್ರೀತಿಸುವೆನು ನಿನ್ನೊಬ್ಬಳನ್ನೇ, ಕನಸಿನ ಗುಡಿಗೆ ನೀನೇ ಕೊನೆಯ ಪಿಸುಮಾತು, ಮನಸ್ಸಿನ ಹಾಡಿಗೆ ನೀನೇ ಮರೆಯದ ರಾಗದ ಪಲ್ಲವಿ, ಒಮ್ಮೆ ಮೂಡಿದ ಒಲವು ನೂರು ಬಾರಿ ಕಾಡುತ್ತಿರಲು ನೀನೇ ನನ್ನ ಪ್ರಪಂಚ ಎನ್ನಲು ಇನ್ಯಾವ ಪುರಾವೆ ಬೇಕು, ನೂರಾರು ನೆನಪುಗಳ ದಾಟಿದರೂ ನಿನ್ನದೇ ನೆರಳು ನನ್ನೇ ಮೌನಕ್ಕೂ ನೀನೇ ಅರಿಯದ ಸುಂದರ ತಿರುಳು, ಪದೇ ಪದೇ ಬೀಳುವ ಈ ಪ್ರೀತಿಯ ಅಲೆಗೆ ಒಂದೇ ಅರ್ಥ, ನೀನಿಲ್ಲದ ನನ್ನ ನಾಳೆಗಳು ಸಂಪೂರ್ಣ ವ್ಯರ್ಥ. ನಿಮ್ಮ ಸಾಲುಗಳು ಇಷ್ಟ ಆಯ್ತು. ಜಗದ ಸಾವಿರ ಮುಖಗಳ ನಡುವೆಯೂ ಕಣ್ಣು ಹುಡುಕುವುದು ನಿನ್ನನ್ನೇ, ಈ ಸಾಲು ತುಂಬ ಇಷ್ಟ ಆಯಿತು. ಹಾಗೆ ಪದೇ ಪದೇ ಅದೇ ವ್ಯಕ್ತಿಯ ಮೇಲೆ ಪ್ರೀತಿ ಬಂತು ಅಂದರೆ ಅದು ನಿಜವಾದ ಪ್ರೀತಿ ಅನ್ನೋದು ನಿಜಾನೇ. ಆದರೆ ಈ ತರಹದ ಪ್ರೀತಿ ಪ್ರಿಯತಮ ಪ್ರಿಯತಮೆಯರ ನಡುವಿನ ಪ್ರೀತಿಗೆ ಮಾತ್ರ ಸೀಮಿತಗೊಳ್ಳುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಧಾರವಾಡದಿಂದ ವಿವೇಕಾನಂದ, ಶಿಲ್ಪಾ, ವೀರಜ್, ವಿಶ್ವಜ್ ಮತ್ತು ಸಾಯಿ ಶರಣ್ಯ ನಿಂಬರಗಿ ಇವರು. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ವಿಷಯದ ಕುರಿತಾಗಿ ಸಂದೇಶ ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಸರ್ಕಸ್ ಸಿನಿಮಾದ ಇಂಪಾದ ಹಾಡಿನ ನಂತರ

ನಿನಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯ, ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ನಮಗೆ ಪ್ರೀತಿಯಾಗ್ತಿದೆ ಅಂದಾಗ ನಾವು ನಿಜವಾದ ಪ್ರೀತಿಯನ್ನ, ಟ್ರೂ ಲವ್ ಅನ್ನ ಕಂಡುಕೊಂಡಿದ್ದೀವಿ ಅಂತ.

ಅರ್ಥ. ಇದು ಒಂದು ಕೋಟ್. ಈ ಕೋಟ್ಗೆ ನಿಮ್ಮ ಮಾತುಗಳು ಬರಲಿ ಅಂತ ಹೇಳಿದೆ. ಸಂದೇಶಗಳು ಬರ್ತಾ ಇವೆ. ಶಾಂತಾಚಾರ ಬಡಿಗೀರ ಕುಕ್ಕನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಒಬ್ಬ ವ್ಯಕ್ತಿಯ ಮೇಲೆಯೇ ಮತ್ತೆ ಮತ್ತೆ ಮನಸ್ಸು ಸೆಳೆಯುತ್ತಿದ್ದರೆ ಅವರ ನೆನಪು ಸದಾ ನಮ್ಮೊಂದಿಗೆ ಇದ್ದರೆ ಮತ್ತು ಎಷ್ಟೇ ಸಮಯ ಕಳೆದರೂ ಅವರ ಮೇಲಿನ ಪ್ರೀತಿ ಕಡಿಮೆಯಾಗದೆ ಹೆಚ್ಚುತ್ತಲೇ ಇದ್ದರೆ ಅದನ್ನು ನಿಜವಾದ ಪ್ರೀತಿಯ ಸಂಕೇತ ಎಂದು ಹಲವರು ಭಾವಿಸುತ್ತಾರೆ. ಆದರೆ ನಿಜವಾದ ಪ್ರೀತಿ ಎಂದರೆ ಕೇವಲ ಪದೇ ಪದೇ ನೆನಪಾಗುವುದು ಮಾತ್ರವಲ್ಲ, ಪರಸ್ಪರ ಗೌರವ, ನಂಬಿಕೆ, ಕಾಳಜಿ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಒಬ್ಬರ ಸಂತೋಷವನ್ನು ಮತ್ತೊಬ್ಬರು ಬಯಸುವ ಮನೋಭಾವ ಅದರ ಪ್ರಮುಖ ಲಕ್ಷಣಗಳಾಗಿವೆ. ಪ್ರೀಮ ನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಪ್ರೀತಿಯಾಗೋದು ಒಂದೇ ಬಾರಿ ಆದ ಮೇಲೆ ಬಿಟ್ಟು ಕೊಡಬಾರದು. ನನಗೆ ಪ್ರೀತಿ ಆಗಿಲ್ಲ, ಆದವರ ಅನುಭವ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಭಾಗ್ಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುರೇಶ ಬಸವನೂರ ಕಲಬುರಗಿಯಿಂದ, ಮೇಡಮ್ ನಮ್ಮ ಪ್ರೀತಿಗೆ 30 ವರ್ಷ, ಕಣ್ಣಲ್ಲಿ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮದ ಹಾಡುಗಳು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ, ವಿಮರ್ಶ್ ರಾಜಾಜಿನಗರದಿಂದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಒಬ್ಬರ ಮೇಲೆ ಪದೇ ಪದೇ ಪ್ರೀತಿ ಮೂಡುವುದಾದರೆ ಅದು ಅವರ ಒಡಲಾಳದ ಪ್ರೀತಿಯಾಗಿರುತ್ತೆ. ಇಂಥ ಪ್ರೀತಿ ನಿತ್ಯ ನೂತನ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ನೀವು ಕೂಡ ತಿಳಿಸ್ಬಹುದು, ಪದೇ ಪದೇ ಅದೇ ವ್ಯಕ್ತಿ ಮೇಲೆ, ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ನಮಗೆ ಪ್ರೀತಿ ಆಗ್ತಿದೆ ಅಂದರೆ ಅದು ನಮಗೆ ಟ್ರೂ ಲವ್ ಅನ್ನೋ ಅರ್ಥ. ಸೊ ನಿಮಗೇನಿಸುತ್ತೆ, ಪದೇ ಪದೇ ಒಬ್ಬರ ಮೇಲೆ ಪ್ರೀತಿ ಆದರೆ ಅದು ನಿಜವಾಗ್ಲೂ ಅದು ಟ್ರೂ ಲವ್ವೇನಾ, ಅಥವಾ ಜನರು ಅಂದರೆ ಪ್ರೇಮಿಗಳು ಆ ರೀತಿ ಕನ್ಫ್ಯೂಸ್ ಆಗ್ತಾರಾ? ನಿಮಗೇನಿಸುತ್ತೆ, ನಿಮ್ಮ ಅನಿಸಿಕೆ ಏನು, ನಿಮ್ಮ ಪ್ರೀತಿಯ ಮಾತು ನಮ್ಮ ಇನ್ಬಾಕ್ಸ್ನ ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091109 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಆಕಾಶ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 10:29:32 ನಾವಿದ್ದೀವಿ ಪ್ರೀತಿಯ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಪ್ರೇಮ ನಿನಾದದ ವಿಷಯ ಬಹಳ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಕವಿತಾ ಶ್ರೀನಿವಾಸ್, ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಸವದತ್ತಿಯಿಂದ ಪ್ರಸನ್ನ ಆಶಾ, ಪ್ರಜಕ್ತ ಪ್ರತೀಕ್ಷಾ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಆಳಂದದಿಂದ ಶ್ರೀಶಾ, ಶೀತಲ್, ಶಿವಕುಮಾರ್, ಬಸವರಾಜ ದಾಕ್ಷಾಯಿಣಿ, ಚನ್ನವೀರಯ್ಯ ಹಿರೇಮಠ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈರಣ್ಣ, ಜೇವೂರ ಹಾಗೂ ರಾಮಚಂದ್ರ ರವರ ಸಂದೇಶ ಬಂದಿದೆ ಅಕ್ಕಲಕೋಟೆಯಿಂದ, ಧನ್ಯವಾದ. ಹಾಗೆ ನಿಮ್ಮ ನಿರೂಪಣೆಯು ಸೂಪರ್ ಆಗಿದೆ, ಎಲ್ಲ ಹಾಡುಗಳು ಸೂಪರ್. ಕನಸಿ ಏನಿದು ಪ್ರೇಮ ನಿನಾದ ಕಾರ್ಯಕ್ರಮದ ಹಾಡುಗಳು ಕನಸಿನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ, ಧನ್ಯವಾದ ಪ್ರೇಮ ಗೀತೆಗಳ ಪ್ರಸಾರಕ್ಕೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ. ಹಾಗೆ ಪ್ರೀತಿ ಪದೇ ಪದೇ ಒಬ್ಬರ ಮೇಲೆ ಆಗುತ್ತಿದೆ ಅಂದರೆ ಅದರ ಅರ್ಥ ಹೃದಯದಿಂದ ನೇರವಾಗಿ ನರನಾಡಿಗಳಲ್ಲಿ ಅದು ನಂಬಿಕೆ ವಿಶ್ವಾಸ ಭರವಸೆಯ ಸೆಲೆ ನೆಲೆ ನಿಂತು ಪ್ರೀತಿಯಾಗಿ ಉಕ್ಕುವುದೆಂಬುದು ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದನಗೌಡ, ಮುದಿಗೌಡ್ರ ಇನಾಮ ಹೊಂಗಲ ಸವದತ್ತಿಯಿಂದ. ಹಾಗೆ ಜಿ ಎಸ್ ಚಂದನಾರವರ ಸಂದೇಶ ಬಂದಿದೆ, ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ಮತ್ತೆ ನಮ್ಮ ಕೇಳುಗರ ಸಂದೇಶಗಳು. ಸುಬ್ಬರ್ ಮೇಡಮ್, ಪದೇ ಪದೇ ಲವ್ ಆಗ್ತಿದ್ರೆ ಅದು ಟ್ರೂ ಲವ್ ಅನ್ನೋದು ನಿಜಾನೇ ಅಂತ ಇವರು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು. ಇನ್ನೂ ಸಮಯ ಇದೆ, ಪ್ರೀತಿಯ ಸಮಯ ಬೇಗ ಕಳೆದೋಗ್ಬಿಡತ್ತೆ. ಹಾಗಾಗಿ ಆದಷ್ಟು ಬೇಗನೆ ನಿಮ್ಮ ಮಾತು ವಿಷಯದ ಕುರಿತು ನಿಮ್ಮ ಮಾತು ನಮ್ಮ ಇನ್ಬಾಕ್ಸ್ನ ತಲುಪಿಡ್ಲಿ. ಇನ್ನು ಇವತ್ತಿನ ಪ್ರೇಮ ನಿನಾದದ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದರೆ, ನಮಗೆ ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಪ್ರೀತಿ ಆಗ್ತಾ ಇದೆ ಅಂದರೆ ನಾವು ಟ್ರೂ ಲವ್ನ ಕಂಡುಕೊಂಡಿದ್ದೀವಿ ಅನ್ನೋ ಅರ್ಥ ಅಂತ ಆ ಕೋಟ್ ಹೇಳುತ್ತೆ. ಸೊ ಆ ಕೋಟ್ಗೆ ನಿಮ್ಮ ಮಾತು ಬರಲಿ, ನಿಮ್ಮ ಸಂದೇಶಗಳು ಆದಷ್ಟು ಬೇಗ ಬಂದು ತಲುಪಲಿ. ಈಗ ಮುಂಗಾರು ಮಳೆ 2 ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದದಲ್ಲಿ ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ಸಾಂಗ್ಸ್ ಆರ್ ವೆರಿ ಗುಡ್ ಅಂತ ಹೇಳ್ತಾ ಇದ್ರೆ ಮುರಳೀಧರ ರೆಡ್ಡಿ ತಮಿಳ್ನಾಡು, ಇಲ್ಲಿಂದ ಇವರ ಮೆಸೇಜ್ ಬಂದಿದೆ. ಹಾಗೆ ಯಾರಿದು ನಂಬರ್ ನಿಮಿತ್ 8901 ಇವರು ಕಾರ್ಯಕ್ರಮನ ಮೆಚ್ಚಿದ್ದಾರೆ. ಹಾಗೆ ಹನುಮಂತ ನಾಗರಬೆಂಚಿ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬರೀ ಮೇಲ್ನೋಟಕ್ಕೆ ಪ್ರೀತಿ ಮಾಡಿದ್ರೆ ಅದು ನಿಜವಾದ ಪ್ರೀತಿಯಲ್ಲ, ಮನದಾಳದಿಂದ ಮಾಡಿದ್ರೆ ಮಾತ್ರ ನಿಜವಾದ ಪ್ರೀತಿ, ಏನಂತೀರಾ ಮೇಡಮ್ ಅಂತ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಕೇಳ್ತಾ ಇದ್ದಾರೆ. ಹೌದು, ನಿಮ್ಮ ಮಾತು ನಿಜ, ಮನದಾಳದ ಪ್ರೀತಿಯೇ ನಿಜವಾದ ಪ್ರೀತಿ. ಹಾಗೆ ಮುಂಗಾರು ಮಳೆ ಚಿತ್ರದ ಮುಂಗಾರು ಮಳೆ 2 ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಂಬರ್ ನಿಮಗೆ 3259 ಇವರು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಪ್ರೀತಿ ಆಗ್ತಿದೆ ಅಂದರೆ ಅದು ಟ್ರೂ ಲವ್.

ಕೋಟ್ ಹೇಳುತ್ತೆ. ಸೊ ಆ ಕೋಟ್ಗೆ ನಿಮ್ಮ ಮಾತು ಏನು? ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029483091029. ಈಗ ರೋಸ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ. ಇದು ನಿಮ್ಮ ನೆಚ್ಚಿನ ಪ್ರೇಮ ನಿನಾದ.

ಒಬ್ಬರ ಮೇಲೆಯೇ ಪದೇ ಪದೇ ಪ್ರೀತಿಯಾಗುವುದು ಎಂದರೆ ಆ ವ್ಯಕ್ತಿಯ ಸ್ವಭಾವ ಮತ್ತು ನಿಮ್ಮೊಂದಿಗಿನ ಭಾವನಾತ್ಮಕ ನಂಟು ಗಟ್ಟಿಯಾಗಿದೆ ಎಂದರ್ಥ. ಇದು ಆಳವಾದ ಪ್ರೀತಿಯ ಸಂಕೇತವಾಗಿರುತ್ತದೆ, ಇಲ್ಲವೇ ಆ ವ್ಯಕ್ತಿಯ ಬಗ್ಗೆ ನೀವು ಹೊಂದಿರುವ ಅತಿಯಾದ ಆಸಕ್ತಿಯನ್ನು ಅದು ಸೂಚಿಸುತ್ತದೆ ಅಂತ ಸಂದೇಶವನ್ನು ಕಳಿಸಿದರೆ ರವಿ ಹೆಮೆಚ್ ಸಾಂಬ್ರಾ ಬೆಳಗಾವಿಯಿಂದ. ಹಾಗೆ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಶಿವಮೊಗ್ಗದಿಂದ ತುಕಾರಾಂ ಕುಂಟೇರವರ ಸಂದೇಶ ಬಂದಿದೆ. ಹಾಗೆ ಭೂಮಿಕಾ ಕಾರ್ಯಕ್ರಮದ ವಿಷಯ ಸೂಪರ್ ಮೇಡಮ್, ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ನೀನೇ ನೀನೇ ಹಾಡು ತುಂಬ ಇಷ್ಟ ಆಯಿತು, ಎಲ್ಲ ಹಾಡುಗಳು ಕೆಲಸದ ಆಯಾಸವನ್ನು ಮರೆಸುತ್ತವೆ, ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮಸ್ತೆ ವಿವಿಧ ಭಾರತಿ, ನಾನು ಕುಮಾರಸ್ವಾಮಿ ಮೈಸೂರಿನಿಂದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಬ್ಬರನ್ನೇ ಪದೇ ಪದೇ ಪ್ರೀತಿಸೋದು ಅಂದರೆ ಅವರಿಗೆ ಭಾವನಾತ್ಮಕವಾದ ಸಂಬಂಧ ಬೆಳವಣಿಗೆ ಆಗ್ತಾನೇ ಇರುತ್ತೆ. ಹೆಚ್ಚು ಹೆಚ್ಚು ಅವರನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ನನ್ನ ಜೀವನದಲ್ಲಿ, ಏನು ಇಲ್ಲ ಅಂತ ಭಾವಿಸ್ಕೊಂಡು ಅವರು ಪದೇ ಪದೇ ಅದನ್ನೇ ಪ್ರೀತಿಸೋದು ಸತ್ಯ ಅಂತ ಅಂದ್ಕೊಂಡಿರ್ತಾರೆ. ಆಳವಾಗಿ ಭಾವನಾತ್ಮಕವಾದಂಥ ಪ್ರೀತಿ ಬೆಳವಣಿಗೆಯಾಗುತ್ತೆ, ಆ ಕಾರಣಕ್ಕೆ ಅವರು ಒಬ್ಬರನ್ನೇ ಪ್ರೀತಿಸೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಯ್ ಮೇಡಮ್, ನಮಸ್ತೆ. ಕಾರ್ಯಕ್ರಮದ ಮಾತುಗಳು ಮುದ ನೀಡ್ತಾ ಇವೆ ಮಾತು. ಹಾಗೆ ಪ್ರೀತಿಯಲ್ಲಿ ಮಾತ್ರವೇ, ಮೊದಲ ಪ್ರೀತಿಯಲ್ಲಿ ಮಾತ್ರವೇ ಪದೇ ಪದೇ ಒಬ್ಬ ವ್ಯಕ್ತಿ ಅಥವಾ ಹುಡುಗಿ ಇಷ್ಟ ಆಗ್ತಾರೆ, ಮತ್ತೆ ಎರಡನೇ ಬಾರಿ ಹಾಗೆ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ನಟರಾಜ್ ಬೆಂಗಳೂರು ಸಿಂಗಸಂದ್ರದಿಂದ. ಹಾಗೆ ಅಪೂರ್ವರವರ ಸಂದೇಶ ಬಂದಿದೆ, ಒಬ್ಬರ ಮೇಲೆ ಮಾತ್ರ ಪದೇ ಪದೇ ಪ್ರೀತಿ ಆಗ್ತಾ ಇದ್ರೆ ಆಗ ಅದು ಅಫೆಕ್ಷನ್ ಅಂತ ಅರ್ಥ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ಭಿನ್ನವಾದ ಅಭಿಪ್ರಾಯ. ಬಾದಾಮಿ ತಾಲೂಕು ಕೇರೂರಿನಿಂದ ಯಾರ ಸಂದೇಶ ಇದು? ಕುಬೇರ್ ಅರ್ಣವ್ ಬಂಗಾರಿ ಇವರು ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದರಿಂದ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದಗಳು. ಇನ್ನು ಕೆಲವು ಸಮಯ ಇದೆ, ನೀವು ಕೂಡ ತಿಳಿಸಬಹುದು ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಪ್ರೀತಿ ಆಗ್ತಾ ಇದ್ರೆ ಅದು ನಿಜವಾದ ಪ್ರೀತಿ ಅಂತ ಹೇಳ್ತಾರೆ, ಟ್ರೂ ಲವ್ ಅಂತಾರೆ. ಈ ಮಾತಿಗೆ, ಈ ಕೋಟಿಗೆ ನಿಮ್ಮ ಮನದ ಮಾತು, ನಿಮ್ಮ ಪ್ರೀತಿಯ ಮಾತು ಸಂದೇಶ ನಮ್ಮನ್ನು ಆದಷ್ಟು ಬೇಗ ತಲುಪಲಿ. ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಅಂಬಾರಿ ಚಿತ್ರದ ಈ ಹಾಡಿನ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ನಂಬರ್ ರನ್ನಿಂಗ್ ವಿತ್ 1875 ಇವರ ಸಂದೇಶ ಬಂದಿದೆ. ಹಾಗೆ ಭೂಮಿಕಾರವರ ಸಂದೇಶ ನಂಬರ್ ರನ್ನಿಂಗ್ ವಿತ್ 7577. ಬಂಗಾರದಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಗೀತೆಗಳನ್ನ ಮೆಚ್ಚಿ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ಹೇಳ್ತಾ ಇದ್ದಾರೆ, ಅಂಬಾರಿ ಸಿನಿಮಾದ ಹಾಡು ನನಗೂ ಇಷ್ಟ ರೀ ಅಂತ. ಹಾಗೆ ಗಂಗಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು ನಂಬರ್ ನಿಮಗೆ 3890, ನಿಮ್ಮ ಹೆಸರನ್ನ ತಿಳಿಸಿಲ್ಲ, ಪದೇ ಪದೇ ಒಬ್ಬರ ಮೇಲೆ ಪ್ರೀತಿ ಉಂಟಾಗುತ್ತದೆ ಎಂದು ಇಟ್ಟುಕೊಳ್ಳಿ, ಅವರು ಅದನ್ನು ನಯವಾಗಿ ತಿರಸ್ಕರಿಸಿ ಬಿಟ್ಟರೆ ಉಂಟಾಗುವ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಇವರು. ನಿಮ್ಮೆಲ್ಲ ಸಂದೇಶಗಳಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜೂಟ್ ಸಿನಿಮಾದ ಈ ಗೀತೆ.

ವಾಣಿಶ್ರೀ ಧಾರವಾಡದಿಂದ ಪದೇ ಪದೇ ಅದೇ ವ್ಯಕ್ತಿಯ ಮೇಲೆಯೇ ಮನಸ್ಸು ಇಳಿತಾ ಇದೆ ಅಂದರೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ನಮಗೆ ಗೊತ್ತಿಲ್ಲದಂತಹ ನಮ್ಮ ಮೇಲಿರುವ ಕಾಳಜಿ, ಪ್ರೀತಿ, ಅದು ಆಕರ್ಷಣೆಯಂತೆ ನಮ್ಮ ಮನಸ್ಸು ನಾವು ಪ್ರೀತಿಸುವ ಆ ವ್ಯಕ್ತಿಯನ್ನೇ ನೆನಪಿಸುವ ಹಾಗೆ ಮಾಡುತ್ತಿರಬಹುದು, ಇದು ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.

0: ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಸಾಕಷ್ಟು ಸಲ ಪ್ರೀತಿಯಾಗುತ್ತಂತೆ. ಆದರೆ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಮತ್ತೆ ಮತ್ತೆ ಪ್ರೀತಿಯಾಗುತ್ತೆ ಅಂದರೆ ಅದು ಖಂಡಿತ ಟ್ರೂ ಲವ್. ಬಿಕಾಸ್ ಮೊದಲನೇ ಸಲ ಪ್ರೀತಿಯಾದರೆ ಅದು ಜಸ್ಟ್ ಇನ್ಫ್ಯಾಚುಯೇಷನ್ ಅನ್ಬಹುದು, ಎರಡನೇ ಸಲ ಆದರೆ ಒಬ್ಸೆಷನ್ ಅಂತ ಅನ್ಬಹುದು. ಬಟ್ ಪದೇ ಪದೇ ಅವರ ಬಗ್ಗೆ ಮಾತ್ರ ಮನಸ್ಸಲ್ಲಿ ಪ್ರೀತಿಯ ಭಾವನೆ ಮೂಡುತ್ತೆ, ಹೃದಯ ಅವರಿಗಾಗಿ ಮಾತ್ರ ಮಿಡಿಯುತ್ತೆ ಅಂದರೆ ಅಲ್ಲಿ ಅಟ್ರಾಕ್ಷನ್ ಒಬ್ಸೆಷನ್ನ ಮೀರಿದಂಥ ಅಫೆಕ್ಷನ್ ಇರುತ್ತೆ. ಎಸ್, ಆತ್ಮೀಯತೆ ಬಂಧವನ್ನು ಸ್ಟ್ರಾಂಗ್ ಆಗಿ ಬೆಸ್ದಿರುತ್ತೆ. ಅವನೇ ನನ್ನ ಆತ್ಮ ಸಖ, ಅವಳೇ ನನ್ನ ಆತ್ಮ ಸಖಿ ಅಂತ ಅವರ ಹಾರ್ಟ್ ಹೇಳ್ತಾ ಇರುತ್ತೆ. ಎರಡೂ ಹೃದಯಗಳ ನಡುವೆ ಬಿಡಿಸಲಾಗದಂಥ ಒಂದು ಬಂಧ, ಹಾಗೆ ವಿವರಿಸಲಾಗದಂಥ ಅನುಬಂಧ ಇದ್ದಾಗ ಪದೇ ಪದೇ ಅದೇ ವ್ಯಕ್ತಿ ಅಂದರೆ ಅವನ ಮೇಲೆ ಅಥವಾ ಅವಳ ಮೇಲೆ ಮಾತ್ರ ಪ್ರೀತಿಯಾಗೋದು. ಸಿಂಪಲಾಗಿ ಹೇಳೋದಾದರೆ ಒನ್ ಲೈಫ್ ಒನ್ ಲವ್, ಮೈ ಒನ್ ಆ್ಯಂಡ್ ಓನ್ಲಿ ಫಾರ್ ಎವರ್ ಅನ್ನುವಂತಹ ಪ್ರೀತಿ ಅವರ ನಡುವೆ ಇರುತ್ತೆ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಪ್ರೀತಿಯ ಗೀತೆಗಳು ಹಾಗೆಯೇ ಮಾತಾಡಿದಂಥ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮಗಳನ್ನ ಕೇಳ್ದ ಜೊತೆ ಇದ್ದಂಥ ಹಾಗೆ ಸಂದೇಶಗಳನ್ನ ಕಳಿಸ್ದಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ ಉದ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇದು ರಾಜ್ಯದ ಉದ್ಯಮಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ ಒಂದೆರಡು ಕಡೆ ಭಾರಿ ಮಳೆಯಾಗುವ ಮುನ್ಸೂಚನೆ ಇದ್ದು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:28 ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:03 ನಿಲಯದ ನಮ್ಮ ಇಂದಿನ

ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.